ಶುಭೋದಯ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ. ಇಂದು 1948ನೇ ಶಕವರ್ಷ, ಭಾದ್ರಪದ ಮಾಸದ 5ನೇ ದಿನ ಅಂದರೆ 2026ನೇ ಇಸವಿ, ಆಗಸ್ಟ್ ತಿಂಗಳ 27ನೇ ತಾರೀಖು, ಗುರುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:45. ಆತ್ಮೀಯ ಕೇಳುಗರಿಗೆಲ್ಲ ನಂದಿನಿ ಮಾಡುವ ನಮಸ್ಕಾರಗಳು ಹಾಗೂ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ. ಸಮಯ 6:30 ಸೆಕೆಂಡುಗಳು. ಇನ್ನೀಗ ಸುದ್ದಿ ಮುಖ್ಯಾಂಶಗಳು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭೋಟೆ ಕೋಶಿ ನದಿಯಲ್ಲಿ ರಸುವಾ ಪ್ರದೇಶದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದ ನಂತರ ನೇಪಾಳದಲ್ಲಿ ಕಾಣೆಯಾದ 384 ಪ್ರವಾಸಿಗರಲ್ಲಿ 100ಕ್ಕೂ ಹೆಚ್ಚು ಭಾರತೀಯರು ಸೇರಿದ್ದಾರೆ ಎಂದು ನೇಪಾಳ ಪ್ರವಾಸೋದ್ಯಮ ಮಂಡಳಿ ಎನ್ಐಬಿ ತಿಳಿಸಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ 84 ವಿಷಯಗಳ ಯುಜಿಸಿ ನೆಟ್, ಸಿಎಸ್ಐಆರ್ ನೆಟ್ ಹಾಗೂ ಐಸಿಎಆರ್, ಎಐಇಇಎ, ಪಿಜಿ ಮತ್ತು ಎಐಸಿಇ ಪಿಎಚ್ಡಿ 2026 ಅಂತಿಮ ಉತ್ತರ ಸೂಚಿಗಳು ಮತ್ತು ಫಲಿತಾಂಶಗಳನ್ನು ಈ ವಾರ ಪ್ರಕಟಿಸಲಿದೆ. ಋತುಮಾನಕ್ಕೆ ಅನುಗುಣವಾಗಿ ಇನ್ಫ್ಲುಯೆನ್ಸಾ ಎ, H1N1 ಪ್ರಕರಣಗಳಲ್ಲಿ ಏರಿಕೆ ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಎಂದು ಭಾರತೀಯ ವೈದ್ಯಕೀಯ ಸಂಘಟನೆ ಐಎಂಎ ಮನವಿ ಮಾಡಿದೆ. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈಋತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಧಾರ ಕೈಗೊಂಡಿದೆ. ಈ ಬಗ್ಗೆ ರೈಲ್ವೆ ಮಂಡಳಿ ಹೊರಡಿಸಿರುವ ಅಧಿಸೂಚನೆಯನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ರಾಜ್ಯ ಸರ್ಕಾರವು ಪೂರ್ಣ ರೀತಿಯ ಆಡಳಿತಾತ್ಮಕ ಸಹಕಾರ ನೀಡಬೇಕು ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಜೇಶ್ ಚೌಟ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯಕ್ಕೆ ಮಹಾರಾಷ್ಟ್ರದ ಕೊಯ್ನಾ ಅಣೆಕಟ್ಟು ಸೇರಿದಂತೆ ವಿವಿಧ ಬ್ಯಾರೇಜ್ಗಳಿಂದ 28,746 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಜಲಾಶಯದಿಂದ 22,658 ಕ್ಯೂಸೆಕ್ ನೀರನ್ನು ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯಕ್ಕೆ ಹರಿಬಿಡಲಾಗುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಆತ್ಮೀಯ ಕೇಳುಗರೆಲ್ಲರಿಗೂ ಮುಂಜಾನೆಯ ಈ ಸಮಯದ ನಮ್ಮ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಸ್ವಾಗತ ಹೇಳ್ತಾ ಇರೋದು ನಿಮ್ಮ ಗೆಳತಿ ನಂದಿನಿ.

ಆತ್ಮೀಯ ಕೇಳುಗ್ರಿ, ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸೋದಕ್ಕೂ ಮುಂಚೆ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಕಿರುಪರಿಚಯ ಮಾಡಿಕೊಳ್ಳೋಣ. ಈಗ 6:05 ನಾದೋಪಾಸನೆ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇದಾದ ಮೇಲೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ 7:15, ನಂತರ ಭಾವಗೀತೆ.

ಒಂಬತ್ತರಿಂದ ಹತ್ತು ಗಂಟೆಯವರೆಗೆ ಇಂದಿನ ವಿಶೇಷ. ಇದರಲ್ಲಿ ಈ ದಿನದ ವಿಶೇಷತೆಯ ಕುರಿತಾದ ಯಾವುದಾದ್ರೂ ಒಂದು ವಿಷಯದ ಕುರಿತಾಗಿ ಮಾತನಾಡ್ತೇವೆ. ಇಂದು ವಿಶ್ವ ಸಾಗರಗಳ ದಿನ, ಹಾಗಾಗಿ ಆ ಕುರಿತಾಗಿ ಸ್ವಲ್ಪ ಮಾಹಿತಿ, ಮನರಂಜನೆಗಾಗಿ ಹಾಡುಗಳು. ಹತ್ತು ಗಂಟೆ ಎರಡು ನಿಮಿಷಕ್ಕೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ಹನ್ನೊಂದು ಗಂಟೆ ಎರಡು ನಿಮಿಷಕ್ಕೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್ ಕಲಾಭಾರತಿ, ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ನಂತರ ನಿಮ್ಮಿಷ್ಟದ ಗೀತೆಗಳು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಹನ್ನೆರಡು ಗಂಟೆ ಐದು ನಿಮಿಷದಿಂದ. ಈ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಮ್ಮ ನಾಡು, ಈ ಕುರಿತಾಗಿ ನೀವು ಗೇಮ್ ಶೋದಲ್ಲಿ ಪಾಲ್ಗೊಳ್ಳಬಹುದು. ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಇಮೇಲ್ ಆಧಾರಿತ ಸ್ಪಂದನ ಕಾರ್ಯಕ್ರಮ, ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಒಂದೇ ಚಿತ್ರದ ಗೀತೆಗಳು ಚಿತ್ರತಾಣ ಕಾರ್ಯಕ್ರಮದಲ್ಲಿ, ನಂತರ ನಾಲ್ಕರಿಂದ ಐದು ಗಂಟೆ ಸಂಜೆ ಪರಿಮಳ ಕಾರ್ಯಕ್ರಮವಿರುತ್ತೆ. ಐದು ಗಂಟೆ ಎರಡು ನಿಮಿಷದಿಂದ ಈ ದಿನದ ಕಾರ್ಯಕ್ರಮ ವಿವರಣೆಯ ಜೊತೆಗೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ಆರು ಗಂಟೆ ಎರಡು ನಿಮಿಷಕ್ಕೆ ಗಾನ ಭಜಾನ. ಕನ್ನಡ ರತ್ನ ಭಂಡಾರ ಆರು ಐವತ್ತೈದಕ್ಕೆ ಸಂಜೆ ಕೇಳುವಿರಿ. ಏಳು ಗಂಟೆ ಎರಡು ನಿಮಿಷದಿಂದ ಗಾನ ಭಜನ ಮುಂದುವರಿಯುತ್ತೆ. ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಎಂಟು ಗಂಟೆ ಎರಡು ನಿಮಿಷಕ್ಕೆ ನಮ್ಮ ಆಯ್ಕೆ ಆರ್ಜೆಸ್ ಚಾಯ್ಸ್ ಮೂಡಿಬರಲಿದೆ. ಹಿಂದಿ ಮೆಲೋಡೀಸ್ ಒಂಬತ್ತು ಹದಿನೈದಕ್ಕೆ ರಾತ್ರಿ ಮೂಡಿಬರಲಿದೆ. ಹತ್ತು ಗಂಟೆ ಎರಡು ನಿಮಿಷದಿಂದ ಪ್ರೇಮ ನಿನಾದ ರೊಮ್ಯಾಂಟಿಕ್ ಸಾಂಗ್ಸ್ ಕೇಳಿ ಆನಂದಿಸಿ. ಇದಾಗಿತ್ತು ಕಾರ್ಯಕ್ರಮಗಳ ವಿವರಣೆ. ಇನ್ನೀಗ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ.

ವಿಜಯದಾಸರ ಒಂದು ರಚನೆಯನ್ನು ಹಾಡಿದವರು ರಾಜ್ಕುಮಾರ್ ಭಾರತಿ. ಭಕ್ತಿ ಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಇಂದು ಶ್ರೀ ಹಯಗ್ರೀವ ಸ್ವಾಮಿಯ ಜಯಂತಿ. ಲಕ್ಷ್ಮೀ ಸಹಿತನಾದ ಹಯಗ್ರೀವ ಸ್ವಾಮಿಯು ವಿಷ್ಣುವಿನ ಇನ್ನೊಂದು ಪ್ರತಿರೂಪ. ವಿದ್ಯೆ ಜ್ಞಾನ ಬುದ್ಧಿಯ ಅಧಿದೇವತೆ ಹಯಗ್ರೀವ ಸ್ವಾಮಿ. ಹಯವದನನಾಗಿ ಅಂದರೆ ಕುದುರೆಯ ಮುಖವನ್ನು ಹೊಂದಿರುವಂತಹ, ಮನುಷ್ಯ ದೇಹವನ್ನು ಹೊಂದಿರುವಂತಹ ದೇವತಾ ಮೂರ್ತಿ ಹಯಗ್ರೀವ ಸ್ವಾಮಿ.

ಶ್ರೀಪಾದ ಹೆಗಡೆ ಅವರ ಧ್ವನಿಯಲ್ಲಿದ್ದ ಎನ್ ಕೆ ಕುಲಕರ್ಣಿ ಅವರ ಸಾಹಿತ್ಯವಿದ್ದ ಭಕ್ತಿಗೀತೆ ಇದಾಗಿತ್ತು. ಕೃಷ್ಣನ ಕುರಿತಾದ ಭಕ್ತಿಗೀತೆ ನೀವು ಆಲಿಸಿದ್ದು. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಹಯಗ್ರೀವ ಸ್ವಾಮಿಯ ಜಯಂತಿ ಇಂದು. ಪುರಾಣಗಳ ಪ್ರಕಾರ ಮಧು ಕೈಟಭರೆಂಬ ರಾಕ್ಷಸರು ಬ್ರಹ್ಮನಿಂದ ವೇದಗಳನ್ನು ಕಸಿದು ಅದು ದೇವತೆಗಳಿಗೆ ಸಿಗದಿರಲೆಂದು ಅವುಗಳನ್ನು ಕದ್ದುಕೊಂಡು ಹೋಗಿ ಸಮುದ್ರದಾಳದಲ್ಲಿ ಅಡಗಿಸಿ ಇಟ್ಟರು. ಶ್ರೀ ಮಹಾವಿಷ್ಣುವು ಹಯಗ್ರೀವನ ಅವತಾರವನ್ನು ತಾಳಿ, ಅಂದರೆ ಹಯವದನ ಮನುಷ್ಯ ದೇಹ, ಕುದುರೆಯ ಮುಖ ಮನುಷ್ಯನ ದೇಹ, ಈ ಒಂದು ಅವತಾರವನ್ನು ತಾಳಿ ವೇದಗಳನ್ನು ಸಂರಕ್ಷಿಸಿ ಮರಳಿ ಬ್ರಹ್ಮನಿಗೆ ಒಪ್ಪಿಸಿದ ಅವತಾರ ಶ್ರೇಷ್ಠನು ಮಹಾವಿಷ್ಣುವು. ಅತ್ಯಂತ ಶ್ರೇಷ್ಠವಾದ ವಿದ್ಯೆಗಳನ್ನು ಪ್ರಸಾದಿಸುವಂತಹ ಹಯಗ್ರೀವ ದೇವರನ್ನು ಆರಾಧಿಸುವ ಪರಂಪರೆ ಇಂದಿಗೂ ನಡೆದುಕೊಂಡು ಬಂದಿದೆ. ಇಂದು ಹಯಗ್ರೀವ ಜಯಂತಿ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

ವಿದ್ಯಾಭೂಷಣರ ಧ್ವನಿಯಲ್ಲಿದ್ದ ವಿಜಯದಾಸರ ಮತ್ತೊಂದು ರಚನೆಯನ್ನು ಆಲಿಸಿದಿರಿ. ಇದು ನಾದೋಪಾಸನೆ ಕಾರ್ಯಕ್ರಮ ಭಕ್ತಿಗೀತೆಗಳ ಸಮರ್ಪಣೆ. ನಿಮಗಾಗಿ ಮೂಡಿ ಬರ್ತಾ ಇದೆ ವಿವಿಧ ಭಾರತಿಯಲ್ಲಿ.

ನಮಸ್ಕಾರ, ನಾನು ಗಾಯಕಿ ಬಿಆರ್ ಛಾಯಾ. ನನ್ನಂಥ ಸಹಸ್ರಾರು ಕಲಾವಿದರ ತಾಯಿ ಆಕಾಶವಾಣಿ. ಪ್ರತಿದಿನಾನು ಈ ತಾಯಿಯ ಜೋಗಳ ಕೇಳ್ಕೊಂಡೇ ಬೆಳೆದೆ, ಈಗ್ಲೂ ಕೇಳ್ತಾನೆ ಇರ್ತೀನಿ. ನೀವು ಕೇಳಿ ಆನಂದಿಸಿ ವಿವಿಧ ಭಾರತಿ FM ನಲ್ಲಿ.

ಈ ಕಾರ್ಯಕ್ರಮದಲ್ಲಿ ಹಯಗ್ರೀವ ಸ್ವಾಮಿಯ ಮಹಿಮೆಯನ್ನು ಕುರಿತಾದ ಒಂದು ಮಾತುಕತೆ. ಹಯಗ್ರೀವ ಸ್ವಾಮಿಯ ಜಯಂತಿ. ಇಂದು ವೇದಗಳನ್ನು ಸಂರಕ್ಷಿಸಿ ಮರಳಿ ಬ್ರಹ್ಮನಿಗೆ ಒಪ್ಪಿಸಿದ ಅವತಾರ ಪುರುಷ ಹಯಗ್ರೀವ. ಇದರಿಂದ ವಿದ್ಯೆಗಳನ್ನು ಪ್ರಸಾದಿಸುವ ದೇವರು ಹಯಗ್ರೀವನೆಂದು ಪೂಜಿಸಲ್ಪಟ್ಟಿದ್ದಾನೆ. ಪ್ರಕೃತಿಯಲ್ಲಿರುವ ಜ್ಞಾನಗಳೆಂಬ ಪ್ರಿನ್ಸಿಪಲನ್ನು ಮಾನವ ಕುಲಕ್ಕೆ ಧಾರೆ ಎರೆಯಲು ಅವತರಿಸಿದ ಮಹಾಮೂರ್ತಿ ಹಯಗ್ರೀವ ಸ್ವಾಮಿ. ವಾಗೀಶ್ವರಾಯ ವಿದ್ಮಹೇ ಹಯಗ್ರೀವಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್ ಎಂದು ಈ ಸ್ವಾಮಿಯನ್ನು ಅರ್ಚಿಸುತ್ತಾ ಆರಾಧಿಸುತ್ತಾ ನಾವೆಲ್ಲರೂ ಪುನೀತರಾಗೋಣ. ಇನ್ನು ಈ ಹಯಗ್ರೀವ ಸ್ವಾಮಿಗೆ ಕುರಿತಂತೆ ಒಂದು ಪ್ರಸಿದ್ಧವಾದ ಶ್ಲೋಕವಿದೆ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಇದನ್ನು ಪಠಿಸುತ್ತ ಆ ಹಯಗ್ರೀವ ಸ್ವಾಮಿಯನ್ನು ಮನಸಾರೆ ಆರಾಧಿಸುತ್ತ ಸಾಗೋಣ. ಇವತ್ತಿನ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿ ವಿವಿಧ ಭಾರತಿಯಲ್ಲಿ

ಹಯಗ್ರೀವ ಸ್ವಾಮಿಯು ಮಕ್ಕಳ ವಾಕ್ ದೋಷ ನಿವಾರಣೆ ಮಾಡುವಂತಹ ಶಕ್ತಿ, ವಿದ್ಯಾಪ್ರದಾತ, ಸರಸ್ವತಿಯ ಗುರು ಎಂತಲೂ ಹೇಳಲಾಗಿದೆ. ಲಕ್ಷ್ಮಿ ಹಯಗ್ರೀವ ರೂಪದಲ್ಲಿ ಪೂಜಿಸಿದರೆ ವಿದ್ಯೆ ಜೊತೆ ಐಶ್ವರ್ಯವೂ ಸಿಗುತ್ತದೆ ಅನ್ನುವ ನಂಬಿಕೆ ನಮ್ಮ ಪರಂಪರೆಯಲ್ಲಿದೆ. ಇನ್ನು ಪರೀಕ್ಷೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು ಅಥವಾ ಯಾವುದೇ ವಾರ್ಷಿಕ ಪರೀಕ್ಷೆಗಳು, ಇಂಟರ್ವ್ಯೂಗಳು, ಈ ಎಲ್ಲ ಸಂದರ್ಭಗಳಲ್ಲಿ ಮೊದಲು ಹಯಗ್ರೀವ ಸ್ತೋತ್ರವನ್ನು ಹೇಳಿಕೊಂಡು ದೇವರನ್ನು ಸ್ಮರಿಸಿಕೊಂಡರೆ ನಿಮ್ಮ ಶಕ್ತಿ, ಮಾನಸಿಕ ಶಕ್ತಿ ಹೆಚ್ಚುತ್ತೆ, ಏಕಾಗ್ರತೆ ಹೆಚ್ಚುತ್ತೆ ಅನ್ನುವ ನಂಬಿಕೆ ಕೂಡ ಇದೆ. ಹಾಗೆ ಮಾತು ತಡವಾಗಿ ಬರುವಂತಹ ಮಕ್ಕಳಿಗೆ ಹಯಗ್ರೀವ ಸ್ವಾಮಿಯ ಸಮ್ಮುಖದಲ್ಲಿ ಪೂಜೆ ಮಾಡಿಸಿ ಅಕ್ಷರಾಭ್ಯಾಸದ ದಿನ ಹಯಗ್ರೀವನಿಗೆ ಪ್ರಾರ್ಥನೆ ಮಾಡುವ ಪರಂಪರೆಯು ನಮ್ಮಲ್ಲಿ ಕಾಣಬಹುದಾಗಿದೆ.

0: ಯುಪಿ ಪುರಾಣಿಕ್ ಅವರ ರಚನೆಯ ರಾಘವೇಂದ್ರ ಸ್ವಾಮಿಗಳನ್ನು ಆರಾಧಿಸುವಂತಹ ಭಜಿಸುವಂತಹ ಒಂದು ಭಕ್ತಿಗೀತೆಯನ್ನು ಆಲಿಸಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.
1: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
2: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
3: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
1: ನಮ್ಮ ಕನ್ನಡ.

ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಇಂದು ಹಯಗ್ರೀವ ಸ್ವಾಮಿಯ ಜಯಂತಿಯ ಪ್ರಯುಕ್ತ ಮಹಾವಿಷ್ಣುವಿನ ಒಂದು ಸ್ವರೂಪವಾದ ಹಯಗ್ರೀವ ದೇವರನ್ನು ಆರಾಧಿಸುವಂತಹ ಒಂದು ಈ ಸುದಿನದಂದು ಆ ಮಹಾ ಸ್ವಾಮಿಯನ್ನು ನೆನಪಿಸ್ಕೊಳ್ತಾ ಇದ್ದೇವೆ. ಭಕ್ತಿಯಿಂದ ನಾವು ಆ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಪರಕಾಲ ಮಠದ ಸಂದರ್ಭದಲ್ಲಿ ಪರಕಾಲ ಮಠದ ಪರ್ಯಾಯ ಇದ್ದಾಗ ಉಡುಪಿಯ ಅಷ್ಟಮಠಗಳ ಪೈಕಿ ಪರಕಾಲ ಮಠದ ಪರ್ಯಾಯ ಇದ್ದಾಗ ಹಯಗ್ರೀವ ಸ್ವಾಮಿಗೆ ವಿಶೇಷ ಪೂಜೆ ನಡೆಯುವಂತಹ ಒಂದು ಪರಂಪರೆಯು ಕೂಡ ಇದ್ದೇ ಇದೆ. ಇನ್ನು ಮೈಸೂರು ಪರಕಾಲ ಮಠದಲ್ಲಿ ಹಯಗ್ರೀವನಿಗೆ ಮೀಸಲಾದ ಒಂದು ಪ್ರಮುಖ ಮಠವಿದೆ. ಹಾಗೆ ಬೆಂಗಳೂರಿನ ನಮ್ಮ ಬೆಂಗಳೂರಿನ ಕೇಂದ್ರ ಭಾಗವಾದ ಬಸ್ ಸ್ಟ್ಯಾಂಡ್, ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್ ಅಂತ ನಾವೇನು ಕರಿತೀವಲ್ಲ, ಅಲ್ಲಿ ಒಂದು ಲಕ್ಷ್ಮೀ ಹಯಗ್ರೀವ ದೇವಸ್ಥಾನವಿದೆ. ಬಹಳ ಪುರಾತನವಾದ ದೇವಸ್ಥಾನ. ಅನೇಕ ವಿದ್ಯಾರ್ಥಿಗಳು ತಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು ಅಥವಾ ಯಾವುದೇ ವಾರ್ಷಿಕ ಪರೀಕ್ಷೆಗಳಿದ್ದಾಗ ಆ ದೇವರ ದರ್ಶನವನ್ನು ಪಡೆದು ಸ್ವಾಮಿಯಲ್ಲಿ ಒಂದು ಏನು ತಮ್ಮ ಯಶಸ್ಸಿಗಾಗಿ ಕೋರುವಂತಹ ಒಂದು ಒಂದು ಪದ್ಧತಿ ನಡೆದು ಬಂದಿದೆ. ಅನೇಕ ಸ್ಟೂಡೆಂಟ್ಸನ್ನು ನಾವು ಆ ಸಂದರ್ಭಗಳಲ್ಲಿ ವಿಶೇಷವಾಗಿ ಪರೀಕ್ಷಾ ಸಮಯದಲ್ಲಿ ನಾವು ನೋಡಬಹುದು. ಲಕ್ಷ್ಮೀ ಹಯಗ್ರೀವ ದೇವಸ್ಥಾನ ಬಹಳ ಪುರಾತನವಾದ ದೇವಸ್ಥಾನ. ಸುತ್ತಲೂ ಅನೇಕ ಕಟ್ಟಡಗಳ ಮಧ್ಯೆ ಈ ಒಂದು ದೇವಸ್ಥಾನವಿದೆ. ಹಾಗಾಗಿ ಬೇಗ ಈ ದೇವಸ್ಥಾನ ಎಲ್ಲಿದೆ ಅನ್ನೋದು ಗುರುತಿಸೋದಕ್ಕೆ ಕಷ್ಟ. ಆದರೂ ಕೂಡ ಗೊತ್ತಿರೋರು ಅಥವಾ ಅಗತ್ಯವಿರುವವರು ಅಥವಾ ಅದರ ಪ್ರಯೋಜನ ಪಡೆಯುವಂಥವರು ಅಥವಾ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹಂಬಲ ಇರುವಂಥವರು ಖಂಡಿತ ಈ ದೇವಸ್ಥಾನವನ್ನು ಹುಡುಕಿ ಹೊರಟರೆ ಖಂಡಿತ ಅಲ್ಲಿ ಸ್ಥಳೀಯರು ಮಾಹಿತಿ ನೀಡೋದಂತೂ ಸುಳ್ಳಲ್ಲ ಅಂತ ಹೇಳ್ಬೋದು. ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಮುಂದೆ ಎಸ್ ಜಾನಕಿಯವರು ಹಾಡಿರುವ ಸತಿ ಸಕ್ಕುಬಾಯಿ ಚಿತ್ರದ ಈ ಒಂದು ಭಕ್ತಿಗೀತೆಯನ್ನು ಆಲಿಸಿ ಜೀವದೇಶಂಕರ್ ಅವರ ಸಾಹಿತ್ಯ, ಸತ್ಯಮ್ಮ ಅವರ ಸಂಗೀತವಿದೆ.

ಈ ದಿನ ಗುರುವಾರ, ಸರ್ವಶ್ರೇಷ್ಠವಾದ ವಾರ. ಹಯಗ್ರೀವ ಸ್ವಾಮಿಯನ್ನ ಈ ದಿನ ಪೂಜೆ ಮಾಡಿ ಆರಾಧಿಸಿ ತುಪ್ಪದ ದೀಪದ ಜೊತೆಗೆ ಕಡಲೆಬೇಳೆ ಮತ್ತು ಬೆಲ್ಲದಿಂದ ಮಾಡಿದ ನೈವೇದ್ಯ ಸಮರ್ಪಣೆ ತುಂಬಾ ಶ್ರೇಷ್ಠ ಅಂತ ನಂಬಲಾಗಿದೆ. ಹಾಗಾಗಿ ಹಯಗ್ರೀವ ಸ್ವಾಮಿಯನ್ನ ಸ್ಮರಿಸಿಕೊಳ್ಳುತ್ತಾ ನೀವಿದ್ದಲ್ಲೇ ಪೂಜೆಯನ್ನ ಮಾಡಿ ಆ ದೇವರ ಕೃಪೆಗೆ ಪಾತ್ರರಾಗಿ, ಸಾಧ್ಯವಾದರೆ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿರುವಂತಹ ವಿಷ್ಣು ದೇವಾಲಯಕ್ಕೆ ದೇವರ ದರ್ಶನಕ್ಕಾಗಿ ಭೇಟಿ ನೀಡೋದು ಕೂಡ ಒಂದು ಉತ್ತಮ ಒಂದು ಸಂಪ್ರದಾಯವೇ ಆಗಿದೆ ಅಂತ ಹೇಳಬಹುದು. ಸಾಧ್ಯವಾದರೆ ಎಲ್ಲವನ್ನ ಕೈಗೊಳ್ಳಿ, ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಮುಂದೆ ಪಿ ವಿ ಶ್ರೀನಿವಾಸ್ ಅವರು ಹಾಡಿರುವ ಒಂದು ಭಕ್ತಿಗೀತೆ ಮಹಾತಪಸ್ವಿ ಚಿತ್ರದಿಂದ, ನಾದಪ್ರಿಯ ಅವರ ಸಂಗೀತ ಸಂಯೋಜನೆ, ಸಿ ವಿ ಶಿವಶಂಕರ್ ಅವರ ಸಾಹಿತ್ಯವಿರುವ ಗೀತೆ ಮೂಡಿ ಬರ್ತಾ ಇದೆ.

0: ಅಮ್ಮ
1: ಅಮ್ಮ.
2: ಏನೇ ಅದು? ಸ್ವಲ್ಪ ಇರು, ಕಸ್ತವ್ರು ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
1: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
1: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
1: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
1: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇದಾಗಿತ್ತು ಈ ದಿನದ ನಾದೋಪಾಸನೆ ಕಾರ್ಯಕ್ರಮ.

ಆಕಾಶವಾಣಿ ಸುದ್ದಿ ಮುಖ್ಯ ಅಂಶಗಳು. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ

ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ ಎರಡು ಕಾಲೇಜುಗಳ ಯುವಜನತೆ ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರದಲ್ಲಿ ಸರ್ಕಾರ ಮಾರ್ಗಸೂಚಿಗಳನ್ನು ಹೊರಡಿಸಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ. 124.80 ಅಡಿ ವಿಸ್ತೀರ್ಣದ ಅಣೆಕಟ್ಟೆಯಲ್ಲಿ ನಿನ್ನೆ 9,438 ಕ್ಯೂಸೆಕ್ ನೀರಿನ ಒಳಹರಿವಿದ್ದರೆ 4,478 ಹೊರಹರಿವಿದೆ. ನೇಪಾಳದಲ್ಲಿ ಉಂಟಾದ ಹಠಾತ್ ಪ್ರವಾಹದ ಹಿನ್ನೆಲೆಯಲ್ಲಿ ಅಲ್ಲಿರುವ ಹಾಗೂ ಪ್ರವಾಹದಿಂದ ಬಾಧಿತರಾಗಿರುವ ಭಾರತೀಯ ಪ್ರಜೆಗಳ ಮಾಹಿತಿ ಹಾಗೂ ನೆರವಿಗಾಗಿ ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತುರ್ತು ಸಹಾಯವಾಣಿ ಪ್ರಾರಂಭಿಸಿದೆ. ಸಹಾಯಕ್ಕಾಗಿ 977-985-1311-6787-977-910-7500 ಸಂಪರ್ಕಿಸಬಹುದು ಎಂದು ಕಚೇರಿ ತಿಳಿಸಿದೆ. ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ದೌರ್ಜನ್ಯ ತಡೆ ಅಧಿನಿಯಮದ ಅಡಿಯಲ್ಲಿ ದಾಖಲಾದಂತಹ ಪ್ರಮುಖ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮರ್ಥವಾಗಿ ವಾದ ಮಂಡಿಸಲು ನುರಿತ ಹಾಗೂ ಅನುಭವಿ ನ್ಯಾಯವಾದಿಗಳನ್ನು ವಿಶೇಷ ಸಾರ್ವಜನಿಕ ಅಭಿಯೋಜಕರನ್ನಾಗಿ ನಿಯಮಾನುಸಾರ ನೇಮಕ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಒಮಾನ್ ವಿದೇಶಾಂಗ ಸಚಿವ ಬದ್ರ್ ಅಲ್ ಬುಸೈದಿ ತೆಹರಾನ್ನಲ್ಲಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರೆಗ್ಜಿ ಅವರನ್ನು ಭೇಟಿಯಾಗಿ ಹಾರ್ಮೋಸ್ ಜಲಸಂಧಿಯ ಮೂಲಕ ಹಡಗು ಸಂಚಾರ ನಿರ್ವಹಿಸುವ ಹಂತ ಹಂತದ ವಿಧಾನವನ್ನು ಚರ್ಚಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳಿರಿ ಕೇಳಿರಿ, ಮಕ್ಕಳೇ, ಮುದುಕರೇ ಮತ್ತು ಯುವಕರೇ, ನೂರಕ್ಕೆ ನೂರು ನಿಜ. ಕೇವಲ ಹಣ ಕಳುಹಿಸಲು ಕ್ಯೂಆರ್ ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
2: RBI ಹೇಳುತ್ತೆ, ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.
0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
0: ಸಮಯ 7:05 ಇನ್ನು ಮುಂದೆ ಪ್ರದೇಶ ಸಮಾಚಾರ.

ತರಕಾರಿಗಳ ಮೇಲೆ ರಾಸಾಯನಿಕ ಸಿಂಪರಣೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ ಆರೋಗ್ಯ ಸಚಿವರು. ರಾಜ್ಯದೆಲ್ಲೆಡೆ ಶ್ರದ್ಧಾಭಕ್ತಿ ಸಡಗರಗಳಿಂದ ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದ್ ಆಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಎಲ್ಲ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಿನ್ನೆ ಆಡಳಿತ ಪಕ್ಷದ ವಿಧಾನ ಪರಿಷತ್ ಸದಸ್ಯರ ಜೊತೆ ಚರ್ಚೆ ನಡೆಸಿದರು. ಗೃಹ ಕಚೇರಿ ಕೃಷ್ಣಾದಲ್ಲಿ ವಿಧಾನ ಪರಿಷತ್ ಸದಸ್ಯರೊಂದಿಗೆ ನಡೆಸಿದ ಸಮಾಲೋಚನೆ ವೇಳೆ ರಾಜ್ಯದ ಅಭಿವೃದ್ಧಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಲಾಯಿತು. ಜೊತೆಗೆ ರಾಜ್ಯ ಸರ್ಕಾರದಿಂದ ಲಭ್ಯವಿರುವ ಯೋಜನೆಗಳ ಬಗ್ಗೆ ಮುಖ್ಯಮಂತ್ರಿ ಅವರು ಸದಸ್ಯರಿಗೆ ಮಾಹಿತಿ ನೀಡಿದರು. ಈಗಾಗಲೇ 27 ಜಿಲ್ಲೆಗಳ ವಿಧಾನಸಭೆ ಸದಸ್ಯರ ಜೊತೆ ಮುಖ್ಯಮಂತ್ರಿ ಅವರು ಸಮಾಲೋಚನೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಬೆಳೆ ಹಾನಿ ಕುರಿತಂತೆ ರಾಜ್ಯದ 102 ತಾಲೂಕುಗಳ ಪ್ರತ್ಯಕ್ಷ ಸ್ಥಳ ಪರಿಶೀಲನೆ ವರದಿ ಬಂದಿದ್ದು, ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಬರ ಘೋಷಣೆ ಮಾಡಲಾಗುವುದು ಎಂದು ಉಪಮುಖ್ಯಮಂತ್ರಿಯೂ ಆಗಿರುವ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಮಾನದಂಡಗಳಿಗೆ ಅನುಗುಣವಾಗಿ ಬರ ಘೋಷಣೆ ಮಾಡಲಾಗುತ್ತಿದ್ದು, ಪ್ರತಿ ವಾರ ಬರ ಪರಿಸ್ಥಿತಿಯ ಪರಿಶೀಲನೆ ನಡೆಸಲಾಗುವುದು ಎಂದರು. ರಸ್ತೆ ಬದಿ ವಾಹನ ನಿಲುಗಡೆಗೆ ಶುಲ್ಕ ವಿಧಿಸುವ ಕುರಿತ ಚರ್ಚೆಗಳು ನಡೆಯುತ್ತಿದ್ದು, ನಂತರ ಅಂತಿಮ ತೀರ್ಮಾನ ತಿಳಿಸಲಾಗುವುದು ಎಂದು ಸಚಿವರು ಹೇಳಿದರು. ಹಾಸನ ಜಿಲ್ಲೆಯಲ್ಲಿ ಬಿಳಿಸುಳಿ ರೋಗದಿಂದ ಸುಮಾರು 70,000 ಹೆಕ್ಟೇರ್ ಪ್ರದೇಶದ ಮೆಕ್ಕೆಜೋಳ ನಾಶವಾಗಿದ್ದು, ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗಮನ ಸೆಳೆಯಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಹೇಳಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಪರಪರಿಸ್ಥಿತಿ ಹಾಗೂ ಬೆಳೆಹಾನಿ ಕುರಿತು ಅಧ್ಯಯನ ನಡೆಸಿ ಮುಖ್ಯಮಂತ್ರಿ ಅವರಿಗೆ ವರದಿ ಸಲ್ಲಿಸಲಾಗಿದೆ. ಜಿಲ್ಲೆಯಲ್ಲಿ ಕೇವಲ 38% ಬಿತ್ತನೆಯಾಗಿದ್ದರೂ ಅದು ಬಿಳಿಸುಳಿ ರೋಗದಿಂದ ನಾಶವಾಗಿದೆ. ರೈತರ ಸಂಕಷ್ಟವನ್ನು ಮುಖ್ಯಮಂತ್ರಿ ಅವರ ಗಮನಕ್ಕೆ ತರಲಾಗಿದೆ ಎಂದರು. ರೈತರು ಸಂಕಷ್ಟಕ್ಕೆ ಸಿಲುಕಿದಾಗ ಕೇಂದ್ರ ಸರ್ಕಾರ ನೆರವಿಗೆ ಧಾವಿಸಬೇಕು. ರೈತರಿಗೆ ಬೆಳೆ ವಿಮೆ ನೀಡದಿದ್ದರೆ ಸುಪ್ರೀಂಕೋರ್ಟ್ ಮೊರೆ ಹೋಗಲಾಗುವುದು ಎಂದು ಸಚಿವರು ಹೇಳಿದರು. ಜಪಾನ್ ಟೂಲ್ಸ್ ಪಾರ್ಕ್ ಮಾದರಿಯಲ್ಲೇ ಕೊರಿಯಾ ದೇಶದ ಕಂಪನಿಗಳ ಸಲುವಾಗಿ ರಾಜ್ಯದಲ್ಲಿ ಪ್ರತ್ಯೇಕ ಕೈಗಾರಿಕಾ ಪಾರ್ಕ್ ಅಭಿವೃದ್ಧಿಪಡಿಸಲಾಗುವುದು ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾಣ ಸಾಮಾನ್ಯ ಕೈಗಾರಿಕಾ ಪ್ರದೇಶದಲ್ಲಿ ದಕ್ಷಿಣ ಕೊರಿಯಾ ಮೂಲದ ಡಿಎನ್ ಸೊಲ್ಯೂಷನ್ಸ್ ಕಂಪನಿ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ತಯಾರಿಕೆ ಹಾಗೂ ಸಂಶೋಧನೆ ಮತ್ತು ಅಭಿವೃದ್ಧಿ ಘಟಕ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಒಟ್ಟಾರೆ ಮಷಿನ್ ಟೂಲ್ಸ್ ತಯಾರಿಕಾ ವಲಯಕ್ಕೆ ರಾಜ್ಯವು 52% ಕೊಡುಗೆ ನೀಡುತ್ತಿದೆ. ರಾಜ್ಯ ಸೇವಾಧಾರಿತ ಆರ್ಥಿಕತೆಯಿಂದ ಉತ್ಪಾದನೆ ಆಧಾರಿತ ಆರ್ಥಿಕತೆಯಾಗಿ ರೂಪಾಂತರಗೊಳ್ಳುತ್ತಿರುವ ಸಂಕ್ರಮಣಾವಸ್ಥೆಯಲ್ಲಿದ್ದು, ತಯಾರಿಕಾ ವಲಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಆಟೋಮೊಬೈಲ್, ಹೆವಿ ಎಂಜಿನಿಯರಿಂಗ್, ಏರೋಸ್ಪೇಸ್, ರಕ್ಷಣಾದ್ಯಮ, ಪ್ರಿಸಿಷನ್ ತಯಾರಿಕೆಗಳನ್ನೊಳಗೊಂಡ ಮಷಿನ್ ಟೂಲ್ಸ್ಗಳ ಬಂಡವಾಳ ಹೂಡಿಕೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದರು. ರಾಸಾಯನಿಕ ಸಿಂಪಡಿಸಿ ತರಕಾರಿಗಳು ತಾಜಾ ಕಾಣುವಂತೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆನ್ಲೈನ್ ಮೂಲಕ ಮಾರಾಟ ಮಾಡಲಾಗುವ ತರಕಾರಿಗಳು ತಾಜಾ ಕಾಣುವಂತೆ ಮಾಡಲು ಅವುಗಳಿಗೆ ರಾಸಾಯನಿಕ ಸಿಂಪಡಿಸಲಾಗುತ್ತಿದೆ ಎಂಬ ಗಂಭೀರ ದೂರುಗಳು ಕೇಳಿಬಂದಿದ್ದು, ಈ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದರು. ಇತ್ತೀಚೆಗೆ ಹೋಟೆಲ್ಗಳ ಮೇಲೆ ನಡೆದ ಅಧಿಕಾರಿಗಳ ದಾಳಿ ಕುರಿತು ಪ್ರತಿಕ್ರಿಯಿಸಿದ ಅವರು, ಹೋಟೆಲ್ಗಳ ಪರಿಶೀಲನೆ ವೇಳೆ ಅನೇಕ ಲೋಪದೋಷಗಳು ಕಂಡುಬಂದಿವೆ. ಆಹಾರ ಸುರಕ್ಷತೆ ಕಾಯ್ದುಕೊಳ್ಳುವ ಕುರಿತು ಮತ್ತು ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡುವ ಬಗ್ಗೆ ವಿಸ್ತೃತ ಯೋಜನೆ ರೂಪಿಸಲಾಗುವುದು ಎಂದು ಸಚಿವರು ಹೇಳಿದರು. ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ 7ನೇ ಬಾರಿಗೆ ಕರಡು ಅಧಿಸೂಚನೆ ಹೊರಡಿಸಿರುವ ಹಿನ್ನೆಲೆ ಮಲೆನಾಡಿನ ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕರ್ನಾಟಕ ವಿಧಾನಸಭೆಯಲ್ಲೇ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸುವ ನಿರ್ಣಯ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ರಾಜ್ಯ ಸರ್ಕಾರ ಈಗಾಗಲೇ ತನ್ನ ನಿಲುವನ್ನು ಸ್ಪಷ್ಟಪಡಿಸಿರುವುದರಿಂದ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ ಎಂದರು. ರಾಜ್ಯದ 1576 ಗ್ರಾಮಗಳ ವ್ಯಾಪ್ತಿಯ 20,668

0: ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಕರಡು ಅಧಿಸೂಚನೆಯಲ್ಲಿ ಗುರುತಿಸಲಾಗಿದೆ. ಜನವಸತಿ ಹಾಗೂ ಕೃಷಿ ಭೂಮಿಯನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಿರುವುದರಿಂದ ಮಲೆನಾಡಿನ ರೈತರಲ್ಲಿ ಆತಂಕ ಮೂಡಿದೆ. ಆದರೆ ರೈತರ ಹಿತಾಸಕ್ತಿಗೆ ಧಕ್ಕೆಯಾಗುವ ಯಾವುದೇ ಕ್ರಮಕ್ಕೆ ಸರ್ಕಾರ ಅವಕಾಶ ನೀಡುವುದಿಲ್ಲ ಎಂದು ಮಧು ಬಂಗಾರಪ್ಪ ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕರುಣೆ, ಸಮಾನತೆ, ಸಾಮರಸ್ಯದಂತಹ ಮೌಲ್ಯಗಳನ್ನು ಪ್ರತಿಪಾದಿಸಿದ್ದ ಇಸ್ಲಾಂನ ಕೊನೆಯ ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜನ್ಮದಿನವನ್ನು ಸ್ಮರಿಸುವ ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದನ್ನು ರಾಜ್ಯದ ವಿವಿಧೆಡೆ ನಿನ್ನೆ ಶ್ರದ್ಧಾಭಕ್ತಿ ಸಡಗರಗಳಿಂದ ಆಚರಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನಾಚರಣೆಯ ಅಂಗವಾಗಿ ವಿವಿಧ ಮಸೀದಿಗಳಲ್ಲಿ ಮೌಲೀದ್ ಪಾರಾಯಣ ನಡೆಯಿತು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ನೆನಪಿನಲ್ಲಿ ಆಚರಿಸಲಾಗುವ ಈದ್ ಮಿಲಾದ್ ಹಬ್ಬವನ್ನು ದಾವಣಗೆರೆ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸಲ್ಮಾನ್ ಬಾಂಧವರು ಭಕ್ತಿ, ಶ್ರದ್ದೆ ಹಾಗೂ ಸೌಹಾರ್ದತೆಯಿಂದ ಆಚರಿಸಿದರು. ನಗರದ ಪ್ರಮುಖ ಮಸೀದಿಗಳು ಮತ್ತು ಬಡಾವಣೆಗಳನ್ನು ದೀಪಗಳಿಂದ ಅಲಂಕರಿಸಲಾಗಿತ್ತು. ಮುಂಜಾನೆಯಿಂದಲೇ ಪ್ರಾರ್ಥನಾ ಮಂದಿರಗಳಲ್ಲಿ ವಿಶೇಷ ಪ್ರಾರ್ಥನೆ ಮತ್ತು ಪ್ರವಾದಿಗಳ ಸಂದೇಶಗಳ ಪಠಣ ಜರುಗಿದವು. ಕೋಲಾರ ನಗರದಲ್ಲಿ ಇಸ್ಲಾಂ ಧರ್ಮದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಈದ್ ಮಿಲಾದನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಲಾಯಿತು. ನಗರದ ಮಸೀದಿಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಬೆಂಗಳೂರು ರಸ್ತೆಯ ಶಾಹಿ ಈದ್ಗಾ ಮೈದಾನದಲ್ಲಿ ವಿಶೇಷ ಪ್ರಾರ್ಥನೆ ಹಾಗೂ ಪವಿತ್ರ ಕುರಾನ್ ಪಠಣ ಮಾಡಲಾಯಿತು. ಜೊತೆಗೆ ಶಾಂತಿ ಸೌಹಾರ್ದತೆಯ ಸಂಕೇತವಾಗಿ ಮೆರವಣಿಗೆ ನಡೆಸಲಾಯಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರವಾರ, ಶಿರಸಿ ಹಾಗೂ ಭಟ್ಕಳ ಸೇರಿದಂತೆ ಹಲವೆಡೆಗಳಲ್ಲಿ ಹಬ್ಬದ ಪ್ರಯುಕ್ತ ಬೃಹತ್ ಮೆರವಣಿಗೆ ಆಯೋಜಿಸಲಾಗಿತ್ತು. ಇಸ್ಲಾಂ ಧರ್ಮದ ಅಂತಿಮ ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಾಫ ಅವರ 1501ನೇ ಜನ್ಮದಿನದ ಸ್ಮರಣಾರ್ಥ ಪವಿತ್ರ ಹಬ್ಬ ಈದ್ ಮಿಲಾದನ್ನು ಹೊಸಪೇಟೆಯಲ್ಲಿ ಮುಸ್ಲಿಂ ಬಾಂಧವರು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಆಚರಿಸಿದರು. ರಾಜ್ಯದ ವಿವಿಧ ಜಿಲ್ಲೆ, ತಾಲ್ಲೂಕು, ಗ್ರಾಮೀಣ ಪ್ರದೇಶಗಳಲ್ಲೂ ಈದ್ ಮಿಲಾದ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ ವರದಿಗಳು ಬಂದಿವೆ. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನ ನಾಳೆ. ಅವರ ಜನ್ಮದಿನವನ್ನು ರಾಷ್ಟೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಸಾಲಿನ ಕ್ರೀಡಾ ದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇಂದ್ರ ಕ್ರೀಡಾ ಇಲಾಖೆ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನುದ್ದೇಶಿಸಿ ಇಂದು ಬೆಳಿಗ್ಗೆ 11:00 ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ಕ್ರೀಡೆ, ಯುವನಾಯಕತ್ವ, ನಾಗರಿಕ ಜವಾಬ್ದಾರಿ ಹಾಗೂ ರಾಷ್ಟ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವ ಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ನೇರ ಅವಕಾಶ ಕಲ್ಪಿಸುತ್ತದೆ. ದೇಶದ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳ ವಿದ್ಯಾರ್ಥಿಗಳು ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಐಐಟಿ, ಐಐಎಂ, ಏಮ್ಸ್ ಸೇರಿದಂತೆ ದೇಶದಾದ್ಯಂತ 1500 ವಿವಿಧ ಕಾಲೇಜು ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026 ಹಿನ್ನೆಲೆ ದಸರಾ ಗಜಪಡೆಗೆ ಕಾಡಿನಿಂದ ನಾಡಿಗೆ ಆಗಮಿಸಲು ಅಧಿಕೃತ ಚಾಲನೆ ದೊರೆತಿದ್ದು, ವೀರನ ಹೊಸಹಳ್ಳಿಯಿಂದ ಮೈಸೂರು ನಗರಕ್ಕೆ ಆಗಮಿಸಿದ ಮೊದಲ ಹಂತದ ಗಜಪಡೆಗೆ ಸಾಂಪ್ರದಾಯಿಕ ಹಾಗೂ ವಿಜೃಂಭಣೆಯಿಂದ ಸ್ವಾಗತ ಕೋರಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತು ಆಡಳಿತ ಪಕ್ಷದ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಸಭೆ. ಬೆಳೆಹಾನಿ ಕುರಿತ ಪ್ರತ್ಯಕ್ಷ ಸ್ಥಳ ಪರಿಶೀಲನೆ ವರದಿ ಆಧರಿಸಿ ರಾಜ್ಯದಲ್ಲಿ ಬರ ಘೋಷಣೆ, ಕಂದಾಯ ಸಚಿವರ ಸ್ಪಷ್ಟನೆ. ತರಕಾರಿಗಳ ಮೇಲೆ ರಾಸಾಯನಿಕ ಸಿಂಪರಣೆ, ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ ಆರೋಗ್ಯ ಸಚಿವರು. ರಾಜ್ಯದೆಲ್ಲೆಡೆ ಶ್ರದ್ಧಾಭಕ್ತಿ ಸಡಗರಗಳಿಂದ ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದ್ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಸಮಯ 7:15 ಇನ್ನೀಗ ಶುಭೋದಯ ಕರ್ನಾಟಕ.

0: ಮೊದಲಿಗೆ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕೇಳ್ತಾ ಇದ್ದೀರಿ. ಸ್ವಾಗತ. ಚಂಪಾ ಅಂದ್ರೆ ಕನ್ನಡದ ಚಂದ, ಒಂದು ಪ್ರೀತಿ. ಪಂಪನಿಂದ ಚಂಪಾವರೆಗೆ ಅಂತ ವಿನೋದವಾಗಿ ಅವರೇ ಹೇಳ್ತಾ ಇದ್ರು. ಸಾಹಿತಿ, ಕವಿ, ಅಧ್ಯಾಪಕ, ನಾಟಕಕಾರ, ಸಂಘಟಕರು ಚಂಪಾ. ಕನ್ನಡ ಪರ ಹೋರಾಟಗಳಲ್ಲಿ ಸದಾ ಸಕ್ರಿಯರಾಗಿದ್ದರು. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಅಂತ ಸ್ಫೂರ್ತಿ ತುಂಬಿದರು. ಚಂಪಾ ಅವರ ನುಡಿ ಈಗ.
4: ಆಂಗ್ರಿ ಯಂಗ್ ಮ್ಯಾನ್ ಚಂಪಾ. ಹೌದೌದು, ಬಹಳ ನಂದು ಸ್ವಭಾವ ನಮ್ಮ ಕಡೆ ಬಹಳ ಕೊಟ್ಟಿ ಸ್ವಭಾವ ಅಂತಾರಲ್ಲ, ಎಡವಟ್ಟು ಅಂತಾರಲ್ಲ, ಸರಳ ಇಲ್ಲ ಅಂದ್ರೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ವಿನಯದಿಂದ, ಭಕ್ತಿಯಿಂದ, ಭಯದಿಂದ ಸ್ವೀಕಾರ ಮಾಡತಕ್ಕಂಥ ಜಾಯಮಾನ ಅಲ್ಲ ಅಲ್ಲ. ಹಿಂಗಾಗಿ ನನಗೆ ಏನಾದರೂ ತತ್ಕ್ಷಣದೊಳಗೆ ಅನಿಸಿತು ಅಂತಂದ್ರೆ ಅದಕ್ಕೆ ನಾನು ತತ್ಕ್ಷಣದ ಪ್ರತಿಕ್ರಿಯೆಯನ್ನು ಕೊಟ್ಬಿಡ್ತೇನೆ. ಇದರಿಂದ ಕೆಲವರಿಗೆ ಹೃದಯ ಆಘಾತ ಆಗ್ಬೋದು, ಕೆಲವರು ತಲೆ ಕೆಡಬಹುದು ಅನ್ನೋ ಚಿಂತೆ ನನಗಿಲ್ಲ. ಕೆಟ್ಟ ಅವ್ರು ತಲೆ ಕೆಡತೈತಿ, ನಂದೊಂದು ತಲೆ ಕೆಡೋದಿಲ್ಲ. ನನ್ನ ಸಮಾಧಾನ ಅಂದ್ರೆ ಪರಿಣಾಮಗಳ ಬಗ್ಗೆ ನಾನು ಹೆಚ್ಚು ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇದ್ದದ್ದು ಇದ್ದಂಗೆ ಹೇಳಿದ್ರೆ ಯಾರೋ ಎದಿಗೆ ಬಂದು ಗುದ್ದಿದಾರಂತ ಅಂತ ಒಂದು ಗಾದಿ ಮಾತು ಐತಲ್ಲ. ಹಂಗೆ ಕೆಲವು ಸಂಬಂಧಗಳನ್ನ ನಾನು ಕಳ್ಕೊಂಡೇನೆ. ಆದರೆ ಒಬ್ಬನ ಕಳ್ಕೊಂಡ್ರೆ ಇನ್ನು 9 ಜನ ನನ್ನ ಕಡೆಗೆ ಬಂದಿರ್ತಾರೆ. ಈ ಮನೋಭಾವದ ಜನ ಆ ಲೆಕ್ಕಾಚಾರನ ಸೇರಿ ಸ್ವಲ್ಪ ನನ್ನ ಪರವಾಗಿ ಆಯ್ತು. ಸ್ನೇಹ ವಲಯ ಭಾಳ ದೊಡ್ಡದು ನನಗೆ. ಕೆಲವ್ರನ್ನ ಕಳ್ಕೊಂಡಿರ್ಬೋದು, ಆದರೆ ನನ್ನ ಕಡೆಗೆ ನನ್ನ ರೀತಿ ವಿಚಾರ ಮಾಡ್ತಕ್ಕಂಥ ಜನ, ನನ್ನ ಕೂಡ ಪ್ರತಿಸ್ಪಂದನೆ ಮಾಡ್ತಕ್ಕಂಥ ಜನ ನನಗೆ ಭಾಳ ಜನ ಆತಾರೆ. ಈ ಸ್ವಭಾವದಿಂದ ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಘಟನೆ, ಯಾವುದೋ ಒಂದು ಶಬ್ದ, ಒಮ್ಮೊಮ್ಮೆ ಯಾವುದೋ ಒಂದು ರಿದಮ್ ಅಂತವ್ರ ಲಯ ನನ್ನ ಭಾಳ ಜನ ಹಾಂಟ್ ಮಾಡ್ತೈತಿ. ಲಯ ಹಾಂಟ್ ಮಾಡಿ ಮಾಡಿ ಮಾಡಿ ನಾನು ಇದ್ರ ಬಗ್ಗೆ ಏನಾದರೂ ಬರೀಲೇಬೇಕು ಅಂತ ಒಳಗಿನ ಒತ್ತಡ ಇರ್ತೈತಿ. ಬರೀಲೇಬೇಕು ಅಂತ ನನಗೆ ಈ ದೃಷ್ಟಿಯಿಂದ ಅಕ್ಕ ಮಹಾದೇವಿ ನನ್ನ ಒಂದು ಮಾಡೆಲ್. ಅಕ್ಕ ಮಹಾದೇವಿ ನಾನನ್ನ ಹಾಡ ಹಾಡಿದಲ್ಲದೆ ನಾನು ಸೈರಿಸಲಾರನಯ್ಯ ಅಂತ ಹೇಳ್ತಾಳೆ ಆಕೆ. ಚನ್ನಮಲ್ಲಿಕಾರ್ಜುನಿಗೆ ಹೇಳ್ತಾಳ, ನೀನು ಕೇಳಿದರೆ ಕೇಳು, ಕೇಳದಿರ್ದೊಡೆ ಮಾಡು, ನಾನನ್ನ ಹಾಡ ಹಾಡಿದಲ್ಲದೆ ಸೈರಿಸಲಾರನಯ್ಯ ಅಂತ. ಆ ಒಳಗಿನ ಕುದಿ ಏನೈತಲ್ಲ ಒತ್ತಡ, ಅದು ನನ್ನ ಬಹಳ ಹಾಂಟ್ ಮಾಡ್ತೈತಿ, ಬೆನ್ನತ್ತೈತಿ. ಅದು ಮುಂದೆ ಯಾವುದೋ ಒಂದು ಕಾರ್ಯಕ್ಕೆ ಒಂದು ಲೇಖನ ಆಗ್ಬಹುದು, ಪದ್ಯ ಆಗ್ಬಹುದು, ನಾಟಕ ಆಗ್ಬಹುದು, ಅದು ನನ್ನ ಬರವಣಿಗೆ ರೀತಿ. ಸಾಧಾರಣ ಕರ್ನಾಟಕ ಕಾಲೇಜ್ಗೆ ಯಾವಾಗ ಹೋದೆ ಅಲ್ಲಿಂದ ನಾನು ಪದ್ಯ ಗೀತೆ ಬರ್ಲಿಕ್ಕೆ ಶುರು ಮಾಡಿದೆ. ಪದ್ಯ ನಾಟಕ ಆಮೇಲೆ 64 ನಮ್ಮ ಸಂಕ್ರಮಣ ಪತ್ರಿಕೆ ಚಾಲು ಆಯ್ತು ಧಾರವಾಡದಿಂದ. ಅದರಲ್ಲಿ ಬೇರೆ ಬೇರೆ ಲೇಖನ, ಚಂಪಾ ಕಾಲಮ್ಮು, ಹಿಂಗೆ ನನ್ನೊಳಗೆ ಏನೇನೈತೆ ಅದು ಹೊರಗೆ ಬರಬೇಕು ಅಂತಂದರೆ ನನ್ನ ಮಾತೃಭಾಷೆಯ ಮೂಲಕನೇ. ಇದು ಎಲ್ಲರೂ ಅಪ್ಸಾತ್ ಮಾಡಿಕೊಂಡಂಥ ಒಂದು ತತ್ವ ಇದು. ಆದರೆ ಮಾತೃಭಾಷೆಯ ಮೂಲಕನೇ ನಾವು ನಮ್ಮ ಅಭಿವ್ಯಕ್ತಿ ಕ್ರಮ ರೂಢಿಸಿಕೊಳ್ಳೋದು ಭಾಳ ಸಹಜವಾದಂಥ ನೈಸರ್ಗಿಕವಂಥ ಒಂದು ಕ್ರಿಯೆ. ಅದ್ರ ಜೊತೆಗೆ ಬೇರೆ ಭಾಷೆಯ ಮೇಲೂ ಸಹಿತ ಒಂದು ಹಂತದ ಪ್ರಭುತ್ವ ಬಂದ ಮೇಲೆ ಅಲ್ಲಿ ಯಾಕೆ ಬರೀಬಾರದು ಅಂತ ಒಂದು ಪ್ರವೃತ್ತಿ ಇದ್ದೇ ಇರ್ತೈತಿ. ಹಿಂಗಾಗಿ ಬೈಲಿಂಗ್ವಲ್ ಪೋಯೆಟ್ಸ್ ಅಂತ ಇದ್ದೇ ಇರ್ತಾರೆ. ನಮ್ಮಲ್ಲಿ ಇಡೀ ಭಾರತೀಯ ಸಾಹಿತ್ಯ ಪರಂಪರೆ ಒಳಗೆ ಉಭಯ ಭಾಷಾ ಕವಿಗಳು ಅಂತ ಬೇಕಾಶನ ಇದ್ದೇ ಇರ್ತಾರೆ. ಹೌದಾ, ನನ್ನ ಓದುಗರು ಯಾರು ಇಂಡಿಯಾದೊಳಗೆ? ಇಟ್ ಹಾಸ್ ಗಾಟ್ ಟು ಬಿ ಎ ಕನ್ನಡಿಗ ಅಟ್ ದಿಸ್ ಎಂಡ್, ನಾನು ಅಟ್ ದಿ ಅದರ್ ಎಂಡ್ ಇಟ್ ಹಾಸ್ ಗಾಟ್ ಟು ಬಿ ಎ ಕನ್ನಡಿಗ ಅಂತಂದಾಗ ನನ್ನ ಹೆಚ್ಚಿನ ಅಭಿವ್ಯಕ್ತಿಯನ್ನು ನಾನು ನನ್ನ ಭಾಷೆ ಒಳಗೇನೆ ಮಾಡಿದ್ದು. ಕಾವ್ಯ, ನಾಟಕ, ಅದು ಇದು ನೂರಾಯಣ. ನನಗನಿಸ್ತು ನಾನು ಹೆಚ್ಚಾಗಿ ಅದರೊಳಗೆ ಬರೆದಂಥ ಪದ್ಯಗಳು ನಾನು ಇಂಗ್ಲೆಂಡ್ನಲ್ಲಿದ್ದಾಗ ಬರೆದ ಪದ್ಯಗಳು. ಅಲ್ಲಿಯ ವಾತಾವರಣ, ಅಲ್ಲಿಯ ಪರಿಸರ, ಅಲ್ಲಿಯ ಅನುಭವದ ದ್ರವ್ಯ, ಅಲ್ಲಿಯ ರೀತಿ, ಹಿಂಗಾಗಿ ಒಂದು ರೀತಿಯಿಂದ ಇಂಗ್ಲೀಷ್ನೊಳಗೂ ನಾನು ಯಾಕೆ ಬರೀಬಾರದು ಅನ್ನೋ ರೀತಿಯೊಳಗೆ ಒಳಗಿನ ಪ್ರವೃತ್ತಿಯನ್ನು ಬರೆದಂಥವು. ಆದರೆ ಅದು ನನ್ನ ಅಲ್ಟಿಮೇಟ್ ಎಂಡ್ ಆಗಿರಲಿಲ್ಲ. ನನ್ನ ನುಡಿಗೆ ನಾನು ಬರಲೇಬೇಕಲ್ಲ. ಆ ದೃಷ್ಟಿಯಿಂದನೇ ಕನ್ನಡಕ್ಕೆ ಹೆಚ್ಚು.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ, ಕವಿ ಚಂಪಾ ಅವರ ಮಾತುಗಳನ್ನು ಕೇಳಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
0: ಇದೇ ಕಾರ್ಯಕ್ರಮ ಸಂಜೆ 6:55 ಮರುಪ್ರಸಾರದಲ್ಲಿ ಆಲಿಸಬಹುದು ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ.
5: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯ ಕೇಳುಗರೆಲ್ಲರಿಗೂ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಕೇಳೋಣ ಕೆಲವು ಭಾವಗೀತೆಗಳು. ಇಂದು ಕವಿ ಕೆ ಸಿ ಶಿವಪ್ಪನವರ ರಚನೆಗಳನ್ನು ಆಲಿಸೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಪಿ ಶೈಲಜಾ ಮೊದಲ ಭಾವಗೀತೆಯನ್ನು ಹಾಡಿದ್ದಾರೆ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ಕೆ ಸಿ ಶಿವಪ್ಪನವರ ರಚನೆಯ ಭಾವಗೀತೆಗಳನ್ನು ನೀವು ಕೇಳ್ತಾ ಇದ್ದೀರಾ.

0: ಸಮಯ 7:35 ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ನೇಪಾಳದಲ್ಲಿ ಭೀಕರ ಪ್ರವಾಹ, 150 ಹೆಚ್ಚು ಮಂದಿ ಸಾವು, 133 ಭಾರತೀಯರು ಸೇರಿ 750 ಹೆಚ್ಚು ಜನರು ನಾಪತ್ತೆ.

ಇಂದು ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಈರುಳ್ಳಿ ಬೆಲೆ ನಿಯಂತ್ರಣಕ್ಕೆ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ, ಬಫರ್ ದಾಸ್ತಾನಿನಿಂದ ಮಾರುಕಟ್ಟೆಗೆ ಈರುಳ್ಳಿ ಬಿಡುಗಡೆ. ಅಮೆರಿಕ ವಲಸೆ ವೀಸಾ ಅರ್ಜಿ ಸಲ್ಲಿಕೆಗೆ ತಾತ್ಕಾಲಿಕ ತಡೆ, ಅಧ್ಯಕ್ಷ ಟ್ರಂಪ್ ಆಡಳಿತ ನಿರ್ಧಾರ. ಹಾಗೂ ಪಿಎಸ್ಎ ಬುಡಾಫೆಸ್ಟ್ ಸ್ಕ್ವಾಷ್ ಓಪನ್, ಭಾರತದ ವೀರ್ ಚೋತ್ರಾನಿ ವೆಲವನ್ ಸೆಂಥಿಲ್ ಕುಮಾರ್ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ನೆರೆ ರಾಷ್ಟ ನೇಪಾಳದ ಮಧ್ಯಭಾಗದಲ್ಲಿ ನಿನ್ನೆ ಸಂಭವಿಸಿದ ಭೀಕರ ದಿಢೀರ್ ಪ್ರವಾಹಕ್ಕೆ ಕನಿಷ್ಠ 157 ಜನರು ಮೃತಪಟ್ಟಿದ್ದು 133 ಭಾರತೀಯರು ಸೇರಿದಂತೆ ಸುಮಾರು 750ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಟಿಬೆಟ್ ಪ್ರದೇಶದಲ್ಲಿ ಮುಂಜಾನೆ 8:37 ಸುಮಾರಿಗೆ ಸಂಭವಿಸಿದ ಭೂಕಂಪನದಿಂದಾಗಿ ಹಿಮನದಿ ಸ್ಫೋಟಗೊಂಡು ಭಾರೀ ಬಂಡೆಗಳು ಕುಸಿದು ಲೆಂಡೆ ಹಾಗೂ ಭೋಟೆ ಕೋಶಿ ನದಿಗಳು ಉಕ್ಕಿ ಹರಿದದ್ದೇ ಈ ವಿಕೋಪಕ್ಕೆ ಪ್ರಮುಖ ಕಾರಣ ಎಂದು ನೇಪಾಳ ಸರ್ಕಾರ ತಿಳಿಸಿದೆ. ತ್ರಿಶೂಲಿ ನದಿಯ ಮೂಲಕ ರಭಸವಾಗಿ ನುಗ್ಗಿದ ಕೆಸರು ಮಿಶ್ರಿತ ನೀರು ರಸುವಾ, ನುವಾಕೋಟ್, ಚಿತ್ವಾನ್, ಘೋರ್ಕಾ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ 100 ಕಿಲೋಮೀಟರ್ ವ್ಯಾಪ್ತಿಯನ್ನು ಜಲಾವೃತಗೊಳಿಸಿದ್ದು ಸೇತುವೆಗಳು ಮತ್ತು ಜಲವಿದ್ಯುತ್ ಯೋಜನೆಗಳನ್ನು ಸಂಪೂರ್ಣ ಧ್ವಂಸಗೊಳಿಸಿದೆ. ಘಟನೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ನೇಪಾಳಕ್ಕೆ ಭಾರತವು ತಕ್ಷಣವೇ ಸ್ಪಂದಿಸಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ದೂರವಾಣಿ ಸಂವಾದ ನಡೆಸಿ ಅಗತ್ಯ ಮಾನವೀಯ ನೆರವಿನ ಭರವಸೆ ನೀಡಿದ್ದಾರೆ. ಭಾರತ ಸರ್ಕಾರವು ಈಗಾಗಲೇ 10 ಟನ್ಗಳಷ್ಟು ಪರಿಹಾರ ಸಾಮಗ್ರಿಗಳು, ತಾತ್ಕಾಲಿಕ ಡೇರೆಗಳು, ಕಂಬಳಿಗಳು ಹಾಗೂ ತುರ್ತು ಔಷಧಗಳನ್ನು ನೇಪಾಳಕ್ಕೆ ರವಾನಿಸಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ್ದ ಕನಿಷ್ಠ 50 ಭಾರತೀಯ ಯಾತ್ರಿಕರು ನಾಪತ್ತೆಯಾಗಿದ್ದು ಕಾಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಸಹಾಯವಾಣಿ ಸಂಖ್ಯೆಗಳಾದ 9775111386807 ಹಾಗೂ 9779091705000 ಕಾರ್ಯಗತಗೊಳಿಸಿದೆ. ವಿಶ್ವಸಂಸ್ಥೆ ಸೇರಿದಂತೆ ವಿವಿಧ ಜಾಗತಿಕ ಸಂಸ್ಥೆಗಳು ಮತ್ತು ಚೀನಾ ಸರ್ಕಾರವು ರಕ್ಷಣಾ ಕಾರ್ಯಾಚರಣೆಗೆ ಬೆಂಬಲ ಸೂಚಿಸಿದ್ದು ನೇಪಾಳ ಸೇನೆ ಹಾಗೂ ಭದ್ರತಾ ಪಡೆಗಳು ಹಗಲಿರುಳು ಪರಿಹಾರ ಕಾರ್ಯಗಳಲ್ಲಿ ತೊಡಗಿವೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಹಾರ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳೊಂದಿಗೆ ನೇಪಾಳದಲ್ಲಿ ಉಂಟಾಗಿರುವ ಪ್ರವಾಹದ ಹಿನ್ನೆಲೆ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿದ್ದಾರೆ. ಪ್ರವಾಹದ ಪ್ರಭಾವ ಎದುರಾಗಬಹುದಾದ ಗಡಿ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ಇರಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ನೇಪಾಳದಲ್ಲಿನ ಸಂಕಷ್ಟದ ಈ ಕಠಿಣ ಗಳಿಗೆಯಲ್ಲಿ ಭಾರತ ಸರ್ಕಾರ ನೇಪಾಳದ ಬೆನ್ನಿಗೆ ದೃಢವಾಗಿ ನಿಂತಿದೆ ಎಂದು ಅವರು ಹೇಳಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ನಿಮಿತ್ತ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳಲ್ಲಿ ಯುವಜನರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿದ್ದಾರೆ. ಕ್ರೀಡೆ, ಯುವ ನಾಯಕತ್ವ, ನಾಗರಿಕ ಜವಾಬ್ದಾರಿ, ಸ್ವಯಂ ಸೇವಕತನ, ಫಿಟ್ನೆಸ್ ಹಾಗೂ ರಾಷ್ಟ್ರ ನಿರ್ಮಾಣದ ತತ್ವಗಳನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ದೇಶದ ಕ್ರೀಡಾ ಶಕ್ತಿಯ ಜೊತೆಗೆ ಯುವಜನರ ನೇರ ಸಂವಾದಕ್ಕೆ ಹಾದಿ ಮಾಡಿಕೊಡಲಿದೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಕ್ರೀಡಾಸಕ್ತ ಯುವಕರು, ಭಾರತದ ಪ್ರಮುಖ ಕ್ರೀಡಾಪಟುಗಳು ಹಾಗೂ ಪದಕ ವಿಜೇತರೊಂದಿಗೆ ನೇರವಾಗಿ ಸಂವಾದ ನಡೆಸುವ ಅಪರೂಪದ ಅವಕಾಶವನ್ನು ಕಲ್ಪಿಸಲಾಗಿದೆ. ಕ್ರೀಡೆ, ಒಲಿಂಪಿಕ್ ಕನಸುಗಳು, ಯುವ ನಾಯಕತ್ವ, ವಿಕಸಿತ ಭಾರತ ಮತ್ತು ನಶಮುಕ್ತ ಯುವ ಎಂಬ 5 ಪ್ರಮುಖ ವಿಷಯಗಳ ಕುರಿತು ಯುವಕರು ತಮ್ಮ ವಿಚಾರಗಳನ್ನು ಮಂಡಿಸಲಿದ್ದಾರೆ. ಮುಂಬರುವ ತಿಂಗಳುಗಳಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕೊರತೆಯಾಗದಂತೆ ತಡೆಯಲು ಹಾಗೂ ದರ ಏರಿಕೆಯನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರವು ತನ್ನ ಬಫರ್ ದಾಸ್ತಾನಿನಿಂದ ಲಭ್ಯವಿರುವ ಈರುಳ್ಳಿಯನ್ನು ಹಂತ ಹಂತವಾಗಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ಪ್ರಾರಂಭಿಸಿದೆ. 2025-26 ಸಾಲಿನಲ್ಲಿ ಅಂದಾಜು 307 ಲಕ್ಷ ಮೆಟ್ರಿಕ್ ಟನ್ಗಿಂತಲೂ ಹೆಚ್ಚು ಈರುಳ್ಳಿ ಉತ್ಪಾದನೆಯಾಗುವ ಸಾಧ್ಯತೆಯಿದ್ದು ದೇಶೀಯ ಬೇಡಿಕೆಯನ್ನು ಪೂರೈಸಲು ಸಾಕಷ್ಟು ದಾಸ್ತಾನಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಉತ್ತಮ ಉತ್ಪಾದನೆ ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಬೆಲೆ ಸ್ಥಿರೀಕರಣ ನಿಧಿಯ ಬಫರ್ ದಾಸ್ತಾನಿಗಾಗಿ 2026-27 ಸಾಲಿನಲ್ಲಿ 2 ಲಕ್ಷ ಮೆಟ್ರಿಕ್ ಟನ್ ರಾಬಿ ಈರುಳ್ಳಿ ಖರೀದಿಸುವ ಗುರಿಯನ್ನು ಸರ್ಕಾರ ನಿಗದಿಪಡಿಸಿದೆ. ಮೇ 15 ಖರೀದಿ ಪ್ರಕ್ರಿಯೆ ಆರಂಭಗೊಂಡಿದ್ದು ಈಗಾಗಲೇ 1.21 ಲಕ್ಷ ಮೆಟ್ರಿಕ್ ಟನ್ ಈರುಳ್ಳಿಯನ್ನು ಸಂಗ್ರಹಿಸಲಾಗಿದೆ. ಸಾರ್ವಜನಿಕರಿಗೆ ಕೈಗೆಟಕುವ ದರದಲ್ಲಿ ಈರುಳ್ಳಿ ತಲುಪಿಸಲು ಸರ್ಕಾರ ಕ್ರಮ ಕೈಗೊಂಡಿದ್ದು ರಾಷ್ಟೀಯ ಸಹಕಾರಿ ಗ್ರಾಹಕರ ಒಕ್ಕೂಟ, ರಾಷ್ಟೀಯ ಕೃಷಿ ಸಹಕಾರ ಮಾರಾಟ ಒಕ್ಕೂಟ ಸಫಲ್ ಹಾಗೂ ಕೇಂದ್ರ ಭಂಡಾರದ ಚಿಲ್ಲರೆ ಮಳಿಗೆಗಳು ಮತ್ತು ಸಂಚಾರಿ ವ್ಯಾನ್ಗಳ

0: ಪ್ರತಿ ಕೆಜಿಗೆ 35 ರೂಪಾಯಿಯಂತೆ ಈರುಳ್ಳಿ ಮಾರಾಟ ಮಾಡಲಾಗುವುದು ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಇದೇ ವೇಳೆ ಮಹಾರಾಷ್ಟ್ರದ ನಾಸಿಕ್ನಿಂದ ಸುಮಾರು 800 ಮೆಟ್ರಿಕ್ ಟನ್ ಈರುಳ್ಳಿಯನ್ನು ಹೊತ್ತ ಮೊದಲ ಕಾಂದಾ ಎಕ್ಸ್ಪ್ರೆಸ್ ರೈಲು ದೆಹಲಿಗೆ ಪ್ರಯಾಣಿಸಿದೆ. ರಸ್ತೆ ಸಾರಿಗೆಯ ಮೂಲಕವೂ ದೇಶದ ಪ್ರಮುಖ ಬಳಕೆ ಕೇಂದ್ರಗಳಿಗೆ ಈರುಳ್ಳಿ ಪೂರೈಕೆಯನ್ನು ಚುರುಕುಗೊಳಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಸಾರ್ವಜನಿಕ ಸೌಲಭ್ಯಗಳ ಮೇಲಿನ ಅವಲಂಬನೆಯನ್ನು ತಡೆಯುವ ಉದ್ದೇಶದಿಂದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಡಳಿತ ಜಗತ್ತಿನಾದ್ಯಂತ ವಲಸೆ ವೀಸಾ ಅರ್ಜಿ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ತಡೆಹಿಡಿದಿದೆ. ಅಕ್ರಮ ವಲಸೆ ತಡೆ ಹಾಗೂ ಗ್ರೀನ್ ಕಾರ್ಡ್ ನಿಯಮಗಳನ್ನು ಬಿಗಿಗೊಳಿಸುತ್ತಿರುವ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಅರ್ಜಿದಾರರ ಅರ್ಹತೆಯನ್ನು ಸಮಗ್ರವಾಗಿ ಹಾಗೂ ನಿಖರವಾಗಿ ಮೌಲ್ಯಮಾಪನ ಮಾಡಲು ರಾಯಭಾರ ಕಚೇರಿಯ ಅಧಿಕಾರಿಗಳಿಗೆ ಸೂಕ್ತ ತರಬೇತಿ ನೀಡಲಾಗುತ್ತಿದೆ ಎಂದು ವರದಿಯಾಗಿದೆ. ಭಾರತೀಯ ತಂತ್ರಜ್ಞರನ್ನು ಒಳಗೊಂಡಂತೆ ಪ್ರಮುಖ ತಂತ್ರಜ್ಞಾನ ಸಂಸ್ಥೆಗಳು ವ್ಯಾಪಕವಾಗಿ ಬಳಸುವ H-1B ವೀಸಾ ಅರ್ಜಿ ಶುಲ್ಕವನ್ನು 1,03,265 ಅಮೆರಿಕ ಡಾಲರ್ಗೆ ಏರಿಸಲು ಸರ್ಕಾರ ಪ್ರಸ್ತಾಪಿಸಿದೆ. ಸರ್ಕಾರ ಪ್ರಸ್ತಾಪಿಸಿದ ಮರುದಿನವೇ ಈ ಕ್ರಮ ಕೈಗೊಳ್ಳಲಾಗಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ಅವರು ಗುಜರಾತ್ ವಿದ್ಯಾಪೀಠದ 72ನೇ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಅಹಮದಾಬಾದ್ನಲ್ಲಿ ನಡೆಯಲಿರುವ ಮುಂಬರುವ ಒಲಿಂಪಿಕ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟದ ಸಿದ್ದತೆಗಳ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಚಿವರು ಮೊದಲು ಹರಿಕೃಷ್ಣ ಫೌಂಡೇಶನ್ ಅಭಿವೃದ್ಧಿಪಡಿಸಿದ ಅಮ್ರೇಲಿ ಜಿಲ್ಲೆಯ ದುದಲಾದಲ್ಲಿ ಹೊಸದಾಗಿ ನಿರ್ಮಿಸಲಾದ ಹೆಟ್ ನಿ ಹವೇಲಿ ಸರೋವರವನ್ನು ಉದ್ಘಾಟಿಸಲಿದ್ದಾರೆ. ನಂತರ ಮುಂಬರುವ ಒಲಿಂಪಿಕ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟದ ಸಿದ್ದತೆಗಳನ್ನು ಪರೀಕ್ಷಿಸಲು ಅಹಮದಾಬಾದ್ನ ಸರ್ಕ್ಯೂಟ್ ಹೌಸ್ ಅನೆಕ್ಸ್ನಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಧ್ಯಾಹ್ನ ಸಚಿವರು ಗುಜರಾತ್ ವಿದ್ಯಾಪೀಠದ 72ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಮತ್ತು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಂತರ ಸಚಿವರು ತಲ್ತೇಜ್ನಲ್ಲಿ ಟ್ರೋಕಾ ಫಾರ್ಮಾಸ್ಯುಟಿಕಲ್ಸ್ ಆಯೋಜಿಸಿರುವ ಆರ್ವಿ ಪಟೇಲ್ ಫಾರ್ಮಿನೋವಾ ಪ್ರಶಸ್ತಿ 2026 ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಘಟ್ಲೋಡಿಯಾ ಕ್ಷೇತ್ರದ ಭೋಪಾಲ್ನಲ್ಲಿ ಲೋಕದರ್ಬಾರ್ನಲ್ಲಿ ಅಲ್ಲಿನ ನಿವಾಸಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಭಾರತದ ವೀರ್ ಚೋತ್ರಾನಿ ಮತ್ತು ವೆಲವನ್ ಸೆಂಥಿಲ್ ಕುಮಾರ್ ಪಿಎಸ್ಎ ಬುಡಪೆಸ್ಟ್ ಸ್ಕ್ವಾಶ್ ಓಪನ್ನ ಸೆಮಿಫೈನಲ್ ತಲುಪಿದ್ದಾರೆ. ವೀರ್ ಚೋತ್ರಾನಿ ಕ್ವಾರ್ಟರ್ ಫೈನಲ್ನಲ್ಲಿ ಈಜಿಪ್ಟ್ನ ಮೊಹಮ್ಮದ್ ಎಲ್ ಶರ್ಬನಿ ಅವರನ್ನು 3-1 ಅಂತರದಿಂದ ಸೋಲಿಸಿದರೆ ವೆಲವನ್ ಸೆಂಥಿಲ್ ಕುಮಾರ್ ನಿನ್ನೆ ಮಲೇಷ್ಯಾದ ಐನ್ ಯೋ ಯಂಗ್ ಅವರನ್ನು 3-0 ಅಂತರದಿಂದ ಸೋಲಿಸಿದರು. ಇಂದು ಸಂಜೆ ನಡೆಯುವ ಸೆಮಿಫೈನಲ್ನಲ್ಲಿ ಇಬ್ಬರು ಭಾರತೀಯ ಆಟಗಾರರು ಪರಸ್ಪರ ಮುಖಾಮುಖಿಯಾಗಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೇಪಾಳದಲ್ಲಿ ಭೀಕರ ಪ್ರವಾಹ, 150 ಹೆಚ್ಚು ಮಂದಿ ಸಾವು, 133 ಭಾರತೀಯರು ಸೇರಿ 750 ಹೆಚ್ಚು ಜನರು ನಾಪತ್ತೆ. ಇಂದು ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಈರುಳ್ಳಿ ಬೆಲೆ ನಿಯಂತ್ರಣಕ್ಕೆ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ, ಬಫರ್ ದಾಸ್ತಾನಿನಿಂದ ಮಾರುಕಟ್ಟೆಗೆ ಈರುಳ್ಳಿ ಬಿಡುಗಡೆ. ಅಮೆರಿಕ ವಲಸೆ ವೀಸಾ ಅರ್ಜಿ ಸಲ್ಲಿಕೆಗೆ ತಾತ್ಕಾಲಿಕ ತಡೆ, ಅಧ್ಯಕ್ಷ ಟ್ರಂಪ್ ಆಡಳಿತ ನಿರ್ಧಾರ. ಹಾಗೂ ಪಿಎಸ್ಎ ಬುಡಾಪೆಸ್ಟ್ ಸ್ಕ್ವಾಶ್ ಓಪನ್, ಭಾರತದ ವೀರ್ ಚೋತ್ರಾನಿ, ವೆಲವೆನ್ ಸೆಂಥಿಲ್ ಕುಮಾರ್ ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಸಮಯ ಸರಿಯಾಗಿ 7:45:03.
5: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
6: ಹಾಗೆ ಹೇಳು ಮತ್ತೆ.
5: ನಿರ್ಮಾ ಶುದ್ಧ ಉಪ್ಪು.
7: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ

0: ನಿಮಗೂ ತಿಳಿದಿದೆ ಇದರ ಎಲ್ಲ ಗುಣ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಭಾವಗೀತೆಗಳನ್ನ ಮುಂದುವರಿಸುತ್ತಾ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೆಸಿ ಶಿವಪ್ಪನವರ ಇನ್ನೆರಡು ರಚನೆಗಳನ್ನ ಆಲಿಸೋಣ. ರತ್ನಮಾಲಾ ಪ್ರಕಾಶ್ ಮತ್ತು ಮಾಲತಿ ಶರ್ಮಾ ಈ ಗೀತೆಯನ್ನ ಹಾಡಿದ್ದಾರೆ. ಕೆಸಿ ಶಿವಪ್ಪನವರ ಇನ್ನೊಂದು ರಚನೆ. ಭಾವಗೀತೆಗಳ ಕಾರ್ಯಕ್ರಮ ಇದು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯ ಭಾವಗೀತೆಯಾಗಿ ಬಿ ಆರ್ ಗೀತಾ ಅವರು ಹಾಡಿರುವಂತಹ ಕೆ ಸಿ ಶಿವಪ್ಪನವರ ಇನ್ನೊಂದು ರಚನೆ.

ಭಾವಗೀತೆಗಳನ್ನು ಆಲಿಸ್ತಾ ಇದ್ರಿ. ಕೆ ಸಿ ಶಿವಪ್ಪನವರ ರಚನೆ ಇದ್ದಂತಹ ಭಾವಗೀತೆಗಳನ್ನು ಕೇಳಿದ್ರಿ. ಗೀತೆಗಳನ್ನು ಹಾಡಿದವರು ರತ್ನಮಾಲಾ ಪ್ರಕಾಶ್, ಮಾಲತಿ ಶರ್ಮಾ, ಬಿ ಆರ್ ಗೀತಾ, ಪಿ ರಮಾ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ. ಇವರುಗಳ ಕಂಠ ಸಿರಿಯಲ್ಲಿ ನೀವು ಆಲಿಸಿದ್ದು ಭಾವಗೀತೆಗಳನ್ನು, ಕೆ ಸಿ ಶಿವಪ್ಪನವರ ರಚನೆಗಳನ್ನು ಕೇಳ್ತಾ ಇದ್ದೀರಾ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇನ್ನು ಇವತ್ತಿನ ಬೆಳಗಿನ ಕಾರ್ಯಕ್ರಮಗಳನ್ನು ಆಲಿಸ್ತಾ ನಮ್ಮ ಕೇಳುಗರು ಯಾರ್ಯಾರು ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದರೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಳಿನಾ ಲಂಕೇಶ್ ವಿಜಯನಗರದಿಂದ ಸಂದೇಶ ಕಳಿಸಿದ್ದಾರೆ, ತೀರ್ಥೇಶ್ ಚನ್ನಪಟ್ಟಣದಿಂದ, ಹಾಗೆ ವರಲಕ್ಷ್ಮಿ ಪೀಣ್ಯದಿಂದ. ಇವರೆಲ್ಲ ರಕ್ಷಾಬಂಧನ, ಗುರು ಪೂರ್ಣಿಮೆ ಹಾರ್ದಿಕ ಶುಭಾಶಯಗಳು. ನಾದೋಪಾಸನೆಯಲ್ಲಿ ಹಯಗ್ರೀವ ಜಯಂತಿ ಮತ್ತು ಹಯಗ್ರೀವ ಸ್ವಾಮಿಯ ಪೂಜೆ ಭಕ್ತಿಗೆ ಕೊಡುವ ವರಗಳು, ಎಲ್ಲ ಮಾಹಿತಿ ಬಗ್ಗೆ ಕೇಳಿ ಖುಷಿಯಾಯಿತು ಅಂತ ಹೇಳಿ ಹಾಡುಗಳನ್ನು ಆನಂದಿಸಿದ್ವಿ, ನಮ್ಮ ದಿನ ಶುಭಪ್ರದವಾಗಿ ಆರಂಭವಾಗಿದೆ ಅಂತ ಹೇಳ್ತಾ ಇದ್ದಾರೆ ಇವರೆಲ್ಲರೂ. ಹಾಗೆ ಯಾರು ಇವರು, ರಾಜಾಜಿನಗರದ ಚಂದ್ರಮತಿ ಪ್ರಕಾಶ್ ಅವರು, ಇಂಡಿ ತಾಲೂಕಿನ ಚಿದಾನಂದ ಪತ್ತಾರ್ ಮತ್ತು ಮನೆಯವರು, ಆದೀಶ್ ಜೈನ್, ಅಭಿನಂದನ್, ಭರತೇಶ್, ಸುಜಾತ ಇವರೆಲ್ಲ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಯಿತು ನಾದೋಪಾಸನೆ ಕಾರ್ಯಕ್ರಮವನ್ನು ಆಲಿಸಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪ್ರಸನ್ನ ಯಲಹಂಕದಿಂದ ಹರಿವರಾಸನಂ, ಯೇಸುದಾಸ್ ಅವರ ಅಯ್ಯಪ್ಪ ಸ್ವಾಮಿ ಕುರಿತಾದ ಭಕ್ತಿಗೀತೆ ತುಂಬ ಖುಷಿ ಕೊಡ್ತು, ಹಾಗೆ ಹಯಗ್ರೀವ ಜಯಂತಿಯ ಕುರಿತಾದ ಮಾಹಿತಿ ಕೂಡ ತುಂಬ ಸಂತೋಷ ಆಯಿತು. ನಾದೋಪಾಸನೆ ಸದಾ ನಮ್ಮನ್ನು ಭಕ್ತಿಗೀತೆಗಳಲ್ಲಿ ಮುಳುಗಿಸುತ್ತೆ, ಹಾಗೆ ನಮ್ಮ ದಿನವನ್ನು, ದಿನಚರಿಯನ್ನು ತುಂಬ ಶುಭಪ್ರದವಾಗಿ ಇರಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಗಣೇಶನ್ ಟಿ ಆರ್ ಮಿಲ್ ರಾಜಾಜಿನ ಚಾಮರಾಜಪೇಟೆ ಇಲ್ಲಿಂದ, ಮತ್ತು ಬೀದರ್ ಗಣೇಶ್ ನಗರದಿಂದ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ, ಚಂದ್ರಶೇಖರ್ ಮತ್ತು ಮನೆಯವರು ಹೇಳ್ತಾ ಇದ್ದಾರೆ ಭಕ್ತಿಗೀತೆಗಳನ್ನು ಆಲಿಸಿ ತುಂಬ ಮನಸ್ಸು ಪುಳಕಿತವಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಯಗ್ರೀವ ಸ್ವಾಮಿಯ ಬಗ್ಗೆ ಮಾಹಿತಿ ಇಷ್ಟವಾಯಿತು, ನಮಗೆ ಅನೇಕ ವಿಷಯಗಳು ಗೊತ್ತಿರಲಿಲ್ಲ ಅಂತ. ತುಮಕೂರಿನ ಮಯೂರನಗರದ ಪ್ರಶಾಂತ್, ಸ್ನೇಹ, ಆರ್ಯನ್, ಧೀಮಂತ್, ಮಂಜುಳಾ, ಮುನಿಯಪ್ಪ ಪಂತ್ರಪಾಳ್ಯದಿಂದ, ಅಣ್ಣಪ್ಪ ಪೂಜಾರಿ ಮಹಾಲಿಂಗಪುರದಿಂದ, ಹಾಗೆ ಬೆಳಗಾವಿಯ ಶ್ರೀಶೈಲ ತೇಲಿ ಮತ್ತು ಮನೆಯವರು, ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ಮತ್ತು ಮಂಡಿಕಲ್ ಕೃಪಾ ಇವರು ಕೂಡ ನಾದೋಪಾಸನೆ ಇಷ್ಟವಾಯಿತು. ಕನ್ನಡ ರತ್ನಭಂಡಾರದಲ್ಲಿ ಚಂಪಾ ಅವರ ಬಗೆಗಿನ ಮಾಹಿತಿ, ಅವರ ಧ್ವನಿ ಖುಷಿ ಕೊಡ್ತು ಅವರ ಮಾತುಗಳನ್ನು ಕೇಳಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವೀಣಾ ನ್ಯಾಮತಿಯಿಂದ ಪ್ರೇರಣಾ ಓಸೇಕರ್ ಅವರು, ಬೆಂತೂರು ಗ್ರಾಮದಿಂದ ಜಗದಾಂಬಿಕಾ ಹಂಸವೇಣಿ ಮತ್ತು ಮನೆಯವರು, ಪ್ರಸಾರವಾದ ಭಕ್ತಿಗೀತೆಗಳು ತುಂಬ ಖುಷಿ ಕೊಡ್ತು, ಭಾವಗೀತೆಗಳು ಇಷ್ಟವಾಯಿತು, ಕೆ ಸಿ ಶಿವಪ್ಪನವರ ಭಾವಗೀತೆಗಳು ಅಪರೂಪದ್ದು ಚೆನ್ನಾಗಿದೆ, ಹಾಗೆ ಹಯಗ್ರೀವ ದೇವರ ಮಾಹಿತಿ ತುಂಬ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾಗರಾಜ್ ಶರ್ಮಾ ಕುಕ್ಕೆ ಸುಬ್ರಹ್ಮಣ್ಯದಿಂದ ಸಂದೇಶ ಕಳಿಸಿ ಭಾವಗೀತೆಗಳು ಹಾಗೆ ಭಕ್ತಿಗೀತೆಗಳು ಇಷ್ಟವಾಯಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮಾಲತಿ ಶರ್ಮಾ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಯುಗಳ ದನಿಯಲ್ಲಿ ಹಾಡು ಕೇಳಿ ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಕಬಾಡಿ ವಿನೂತಾ ರವಿ, ಕಿಶನ್, ಹರ್ಷ ಮತ್ತು ಮನೆಯವರು ಇದೇ ಮಾತನ್ನು ಹೇಳ್ತಾ ಇದ್ದಾರೆ, ಖುಷಿಯಾಯಿತು ನಾದೋಪಾಸನೆ ಮತ್ತು ಕನ್ನಡ ರತ್ನ ಭಂಡಾರ ಜೊತೆಗೆ ಭಾವಗೀತೆಗಳು ಮನಸ್ಸಿಗೆ ಮುದ ನೀಡಿದವು ಅಂತ ಹೇಳ್ತಾ ಇದ್ದಾರೆ. ಅರುಣಾ ಮೈತ್ರಿಯವರ ಸಂದೇಶ ಕೂಡ ಬಂದಿದೆ, ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೆರೆ ರಾಷ್ಟ್ರ ನೇಪಾಳದ ಮಧ್ಯಭಾಗದಲ್ಲಿ ನಿನ್ನೆ ಸಂಭವಿಸಿದ ಭೀಕರ ದಿಢೀರ್ ಪ್ರವಾಹಕ್ಕೆ ಕನಿಷ್ಠ 157 ಜನರು ಮೃತಪಟ್ಟಿದ್ದು 133 ಭಾರತೀಯರು ಸೇರಿದಂತೆ ಸುಮಾರು 750 ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಸಂತ್ರಸ್ತರ ನೆರವಿಗೆ ಕಾಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಸಹಾಯವಾಣಿ ಸಂಖ್ಯೆಗಳಾದ 9 7 7 9 8 5 1 3 1 6 8 0 7 ಹಾಗೂ 9 7 7 9 7 0 1 1 0 7 5 0 0 ಕಾರ್ಯಗತಗೊಳಿಸಿದೆ. ಭಾರತ ನೇಪಾಳಕ್ಕೆ 10 ಟನ್ಗಳಷ್ಟು ಮಾನವೀಯ ನೆರವು ಹಾಗೂ ವಿಪತ್ತು ಪರಿಹಾರ ಸಾಮಗ್ರಿಗಳನ್ನು ರವಾನಿಸಿದೆ. ಕೇಂದ್ರ ಗೃಹ ಸಚಿವ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಇಂದು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ಅವರು ಗುಜರಾತ್ ವಿದ್ಯಾಪೀಠದ 72ನೇ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಅಹಮದಾಬಾದ್ನಲ್ಲಿ ನಡೆಯಲಿರುವ ಮುಂಬರುವ ಒಲಿಂಪಿಕ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟದ ಸಿದ್ಧತೆಗಳ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಂಬರುವ ತಿಂಗಳುಗಳಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕೊರತೆಯಾಗದಂತೆ ತಡೆಯಲು ಹಾಗೂ ದರ ಏರಿಕೆಯನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರವು ತನ್ನ ಬಫರ್ ದಾಸ್ತಾನಿನಿಂದ ಲಭ್ಯವಿರುವ ಈರುಳ್ಳಿಯನ್ನು ಹಂತ ಹಂತವಾಗಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ಪ್ರಾರಂಭಿಸಿದೆ. ಪರವಾನಗಿ ಪಡೆದು ಹೋಂಸ್ಟೇ ನಡೆಸಿ ಕಾನೂನು ಉಲ್ಲಂಘಿಸಿದರೆ ಕ್ರಮ ಜರುಗಿಸಲಾಗುವುದು ಎಂದು ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಇ ಬಾಲಕೃಷ್ಣಪ್ಪ ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಅವರಿಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಭಿವೃದ್ಧಿಪಡಿಸಿರುವ ಜಿಐಎಸ್ ಆಧಾರಿತ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ಗೆ ಚಾಲನೆ ನೀಡಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಕೆ ಕಲ್ಯಾಣ್. ನಾನು ಯಾವಾಗಲೂ ವಿವಿಧ ಭಾರತೀಯನ ಕೇಳ್ತಾ ಇರ್ತೀನಿ. ಯಾವುದೇ ಒಂದು ಹಾಡಿನ ಹಿಂದೆ ಶ್ರಮಿಸಿದಂತ ಪ್ರತಿಯೊಬ್ಬರ ಹೆಸರನ್ನ ಉಲ್ಲೇಖಿಸಿ ಅವರಿಗೆ ಕೊಡೋ ಗೌರವವನ್ನು ಕೊಟ್ಟು ಈ ಹಾಡನ್ನ ಜನಗಳ ಮನಸ್ಸಿಗೆ ಮುಟ್ಟಿಸುವಂತ ತುಂಬಾ ಒಂದು ಪ್ರೀತಿಯ ಕಾರ್ಯಕಲ್ಪವನ್ನು ಮಾಡ್ತಾ ಇರುವಂತಹ ವಿವಿಧ ಭಾರತಿಗೆ ಸದಾ ಕಾಲ ನಾವೆಲ್ಲರೂ ಋಣಿಯಾಗಿರ್ತೀವಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಎಂಟು ಗಂಟೆ 3:45 ಈ ಸಮಯದಲ್ಲಿ ಇನ್ನಷ್ಟು ಸಂದೇಶಗಳ ಕಡೆ ಗಮನ ಹರಿಸೋಣ. ಹುಬ್ಬಳ್ಳಿಯ ಕೇಶವಾಪುರದ ನಿವೇದಿತಾ ಗುರುರಾಜ್ ನವಲಗುಂದ ಮತ್ತು ಮನೆಯವರು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಹಾಡುಗಳು ಇಷ್ಟವಾದವು, ಭಾವಗೀತೆಗಳು, ಜೊತೆಗೆ ಕನ್ನಡ ರತ್ನ ಭಂಡಾರ ಮತ್ತು ನಾದೋಪಾಸನೆಯ ಮಾಹಿತಿ ಚೆನ್ನಾಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಬಸಯ್ಯ ಸ್ವಾಮಿ ಶಿವಕುಮಾರ್ ಸ್ವಾಮಿ ಬೀದರ್ನ ಇಮಾಮಾಬಾದ್ನಿಂದ ಸಂದೇಶ ಕಳಿಸಿ ಇಂದಿನ ಶುಭೋದಯ ಕರ್ನಾಟಕದಲ್ಲಿ ಮೂಡಿ ಬಂದ ಭಾವಗೀತೆಗಳು ತುಂಬ ಖುಷಿ ಕೊಟ್ಟವು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಹಾಗೆ ಹರೀಶ್ ಮಲ್ಲೇಶ್ವರದಿಂದ, ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಖುಷಿಯಾಯಿತು ಕಾರ್ಯಕ್ರಮ ಕೇಳಿ, ನಾದೋಪಾಸನೆಯ ಮಾಹಿತಿ ಚೆನ್ನಾಗಿತ್ತು, ಜೊತೆಗೆ ಕೆ ಸಿ ಶಿವಪ್ಪನವರ ರಚನೆಯ ಹಾಡುಗಳು ಭಾವಗೀತೆಗಳು ತುಂಬ ಖುಷಿ ಕೊಟ್ಟವು ಅಂತ ಹೇಳ್ತಾ ಇದ್ದಾರೆ. ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರದಿಂದ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ.

ವಿಜಯೋತ್ಸವ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಶ್ಯಾಮಸುಂದರ ಕುಲಕರ್ಣಿ ಅವರ ಸಾಹಿತ್ಯ ಈ ಗೀತೆಗಿದೆ. ಶಂಕರ್ ಗಣೇಶ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ ಗೀತೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಆಮ್ ವಿಸಿ ಪ್ರಮೋದ್. ದ ಹೆಡ್ಲೈನ್ಸ್: ಮ್ಯಾಸಿವ್ ಫ್ಲಾಶ್ ಫ್ಲಡ್ ಕ್ಲೇಮ್ಸ್ ನಿಯರ್ಲಿ 160 ಲೈವ್ಸ್ ಇನ್ ನೇಪಾಳ್, ಓವರ್ 750 ಪೀಪಲ್ ಇನ್ಕ್ಲೂಡಿಂಗ್ 133 ಇಂಡಿಯನ್ಸ್ ಮಿಸ್ಸಿಂಗ್. ಹೈ ಅಲರ್ಟ್ ಇಶ್ಯೂಡ್ ಇನ್ ಬಿಹಾರ್ ಅಂಡ್ ಉತ್ತರ ಪ್ರದೇಶ್ ಫಾಲೋಯಿಂಗ್ ನೇಪಾಳ್ ಫ್ಲಡ್. India sends first tranche of relief materials to Nepal. Prime Minister Narendra Modi to address Khelo India dialogue today through video conferencing. Center begins targeted release of onions from buffer stocks to ensure adequate availability and check seasonal price rise. US halts all visa appointments globally amid President Donald Trump's immigration crackdown. Meta to pay up to $18 billion to settle claims that its platforms harm children. And in men's cricket, Team India on verge of

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ. ಸಮಯ 8:30 ಇಪ್ಪತ್ತು ಸೆಕೆಂಡುಗಳು.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೆಲವು ಚಿತ್ರಗೀತೆಗಳನ್ನು ಕೇಳ್ತಾ ಈ ದಿನದ ವಿಶೇಷತೆಗಳು ಏನೇನಿದೆ ಅಂತ ನೋಡ್ತಾ ಹೋಗೋಣ. ಗಂಗಾ ಕಾವೇರಿ ಚಿತ್ರಕ್ಕಾಗಿ ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗೀತೆ ಈಗ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆಯನ್ನ ಹಾಡಿದ್ದಾರೆ.

ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ. ಈ ದಿನದ ವಿಶೇಷತೆಗಳು ಬಹಳಷ್ಟು ಇವೆ. ಈ ದಿನ ಕೆಲವು ಕಡೆ ನ್ಯಾಷನಲ್ ಬನಾನಾ ಡೇ ಅಂತ ಕೂಡ ಆಚರಣೆ ಮಾಡ್ತಾರೆ. ವಿಶೇಷವಾಗಿ ಅಂತಾರಾಷ್ಟ್ರೀಯ ಲಾಟ್ರಿ ದಿನ ಅಂತ ಕೂಡ ಈ ದಿನವನ್ನು ಗುರುತಿಸಲಾಗಿದೆ. ಅದೃಷ್ಟ ಪರೀಕ್ಷಿಸುವ ಜಾಗತಿಕ ಲಾಟ್ರಿ ವ್ಯವಸ್ಥೆಯ ನೆನಪಿಗಾಗಿ ಈ ಒಂದು ದಿನವನ್ನು ಗುರುತಿಸಲಾಗಿದೆ. ಹಾಗೆಯೇ ಈ ದಿನ ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿ ವಿಶ್ವದ ಮೊದಲ ಯಶಸ್ವಿ ವಾಣಿಜ್ಯ ತೈಲ ಬಾವಿಯನ್ನು ಅಂದರೆ ಆಯಿಲ್ ವೆಲ್ಲನ್ನು ತೊಡಲಾಯಿತು. ವಿಶ್ವದ ಮೊದಲ ತೈಲ ಬಾವಿ 1859 ಈ ಒಂದು ದಿನವನ್ನು ಗುರುತಿಸಲಾಗಿದೆ. ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿ ವಿಶ್ವದ ಮೊದಲ ಯಶಸ್ವಿ ವಾಣಿಜ್ಯ ತೈಲ ಬಾವಿಯನ್ನು ತೋಡಲಾಯಿತು 1859. ಇದು ಇತಿಹಾಸದಲ್ಲಿ ಇಂದಿನ ಪ್ರಮುಖ ಘಟನೆಗಳು ಅಂತ ಗುರುತಿಸಲಾಗಿದೆ. ಇನ್ನಷ್ಟು ನೋಡ್ತಾ ಹೋಗೋಣ. ಮುಂದಿನ ಹಂತದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಈ ಒಂದು ಜನಪ್ರಿಯ ಗೀತೆ, ಇದು ಬಹಳಷ್ಟು ಜನಪ್ರಿಯ ಗೀತೆ, ನಿಮಗೆಲ್ಲ ಯಾವುದು ಅಂತ ಗೊತ್ತಾಗೋದಕ್ಕೂ ಮುಂಚೆ ಸ್ವಲ್ಪ ಹೇಳ್ಬಿಡ್ತೀನಿ. ಕಸ್ತೂರಿ ನಿವಾಸ ಚಿತ್ರದ್ದು, ಜೀವದೇಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ಎಂದೆಂದಿಗೂ ಅಮರ ಅನಿಸುವಂತಹ ಗೀತೆ ಇದು.

ಕೊಡಗಿನ ಕಾವೇರಿ ಚಿತ್ರದ ಗೀತೆಯನ್ನ ಆಲಿಸಿದ್ರಿ ಚಿತ್ರ ಅವರ ಧ್ವನಿಯಲ್ಲಿ. ಕೆಲವು ಸಂದೇಶಗಳನ್ನು ನೋಡೋದಾದರೆ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು, ಹಾಗೆ ಸುಧಾ ನಂಜಪ್ಪ ಇಂದ್ರಾನಗರದಿಂದ ಸಂದೇಶ ಕಳಿಸಿದ್ದಾರೆ. ಸಾಗರದ APMC ಲಕ್ಷ್ಮೀ ವೆಂಕಟೇಶ್ ಮತ್ತು ಸಂಗಡಿಗರು ದೇವರಾಯನ ದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಸತೀಶ್ ಕುಮಾರ್ ಅವರು ಇವರೆಲ್ಲ ಹೇಳ್ತಾ ಇದ್ದಾರೆ, ನಾದೋಪಾಸನೆ ಕಾರ್ಯಕ್ರಮ ಭಕ್ತಿ ಗೀತೆಗಳು ಇಷ್ಟವಾಯಿತು, ಜೊತೆಗೆ ಹಯಗ್ರೀವ ಜಯಂತಿಯ ಕುರಿತಾಗಿ ಮಾಹಿತಿ, ಕನ್ನಡ ರತ್ನ ಭಂಡಾರ KC ಶಿವಪ್ಪನವರ ಭಾವಗೀತೆಗಳು ಎಲ್ಲವೂ ಖುಷಿ ಕೊಟ್ಟವು, ಧನ್ಯವಾದಗಳು ಅಂತ ಹೇಳ್ತಾ ಸತೀಶ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಸೂಪರ್ ಹಾಡು ಅದು, ಕಾವೇರಿ ಚಿತ್ರದ್ದು ತುಂಬ ಖುಷಿಯಾಗುವಂತಹ ಹಾಡು ಅದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸುಧಾನಂಜಪ್ಪ ವಿಜಯೋತ್ಸವ ಚಿತ್ರದ ಹಾಡನ್ನು ಕೇಳಿ ನನ್ನ ಬಾಲ್ಯದ ದಿನಗಳು ನೆನಪಾದವು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೇಶವಪುರ ಹುಬ್ಬಳ್ಳಿಯಿಂದ ಮಮತಾ, ಮೇಘ, ಧ್ರುವ ಮತ್ತು ಮನೆಯವರು ಹೇಳ್ತಾ ಇದ್ದಾರೆ, ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ಖುಷಿ ಕೊಡ್ತಾ ಇವೆ, ಚಂದದ ಗೀತೆಗಳು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮಗೂ ಕೂಡ. ಕವಿತಾ ಶ್ರೀನಿವಾಸ್ YS ಕಾಲೋನಿ ಧಾರವಾಡ, ಇಲ್ಲಿಂದ ಹಾಡುಗಳು ಖುಷಿ ಕೊಡ್ತಾ ಇವೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇದು. ಕೌಸ

ಕರುಣಾಮಯಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಮತ್ತು ಸಂಗಡಿಗರು ಹಾಡಿದ ಗೀತೆ ಇದಾಗಿತ್ತು. ರಾಜನ್ ನಾಗೇಂದ್ರ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ ಈ ಗೀತೆಗಿತ್ತು. ಗೀತಪ್ರಿಯ ಅವರ ಸಾಹಿತ್ಯ, ವಿಜಯಭಾಸ್ಕರ್ ಅವರ ಸಂಗೀತ ಈ ಗೀತೆಗಿದೆ. ಸುವರ್ಣ ಸೇತುವೆ ಚಿತ್ರದ ಗೀತೆ ಇದು. ವಾಣಿ ಜಯರಾಮ್ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ.

ನಮಸ್ಕಾರ, ನಾನು ನಿಮ್ ಜಗ್ಗೇಶ್ ಮಾತಾಡ್ತಾ ಇದ್ದೀನಿ. ನನ್ನ ನೆಚ್ಚಿನ ವಾಹಿನಿ ಅಂದ್ರೆ ಅದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾನು ನಿತ್ಯ ನಿರಂತರ ಕೇಳುವಂತದ್ದು ನೀವು ಕೇಳ್ತೀರಿ. ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನ, ಹಾಡುಗಳನ್ನ, ಮಾಹಿತಿಗಳನ್ನ ರವಾನೆ ಮಾಡುವಂತ ಅದ್ಭುತವಾದಂತಹ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನೀವು ಕೇಳಿ ನಾನು ಕೇಳ್ತಾ ಇದ್ದೀನಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಇದಾಗಿತ್ತು ಈ ದಿನದ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದು ಹಾಡುಗಳನ್ನು ಕೇಳ್ತಾ ಮಾಹಿತಿಯನ್ನ ತಿಳಿದುಕೊಳ್ತಾ ನಮ್ಮ ಜೊತೆಯಾಗಿದ್ದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ನಿಮ್ಮ ಸಂದೇಶಗಳಿಗೆ, ನಿಮ್ಮ ಪ್ರೀತಿಪೂರ್ವಕ ಮಾತುಗಳಿಗೆ

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಪ್ರತಿದಿನ 9-10 ಗಂಟೆಯ ಸಮಯ ಇಂದಿನ ವಿಶೇಷ ಕಾರ್ಯಕ್ರಮ ನೀವು ಕೇಳುವ ಸಮಯ. ಈ ದಿನದ ವಿಶೇಷ ಏನು ಅಂತ ನಾವು ಹೇಳೋದಕ್ಕೂ ಮುಂಚೆ ನೀವೇ ಗೆಸ್ ಮಾಡಿ ಈ ಗೀತೆಯನ್ನು ಕೇಳಿ ಬನ್ನಿ.

0: ಅಂದರೆ ಈ ದಿನದ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಸರೋವರಗಳ ಬಗ್ಗೆ ಮಾತನಾಡ್ತಾ ಸಾಗ್ತೇವೆ. ಒಂದು ಸ್ಥಳದ ಸುಂದರತೆಗೆ ಪ್ರಶಾಂತತೆಗೆ ಅಪಾರ ಪ್ರಭಾವ ಬೀರುವಂಥದ್ದು ಸಾಲು ಸಾಲು ಮರಗಳು, ಬಣ್ಣ ಬಣ್ಣದ ಹೂಗಳು, ಸಣ್ಣ ಪುಟ್ಟ ಪೊದೆಗಳು ಮತ್ತು ಅಲ್ಲಲ್ಲಿ ಹಾರಾಡುವ ಬಣ್ಣದ ಚಿಟ್ಟೆಗಳು, ಇವೆಲ್ಲದರ ಜೊತೆ ಜೊತೆಗೆ ಸಣ್ಣ ಪುಟ್ಟ ನೀರಿನ ಸರೋವರಗಳು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಪರಿಸರ ಅದರ ಪರಿಕಲ್ಪನೆ ಮೈ ಜುಮ್ಮನಿಸುತ್ತೆ, ರೋಮಾಂಚನಗೊಳಿಸುವಂಥದ್ದು. ಸರೋವರದ ತಟದಲ್ಲಿ ನಗ್ನಗ್ತಾ ಕೈ ಹಿಡಿದು ಸಾಗುವ ಪ್ರೇಮಿಗಳು, ಹರಟೆ ಚೇಷ್ಟೆ ಛೇಡಿಸುವ ಮಾತುಗಳಿಂದ ಸ್ನೇಹಿತರ ಗುಂಪು ಸಾಗ್ತಾ ಇದ್ರೆ ಮನಸ್ಸು ತಿಳಿಯಾಗಿಸೋದಕ್ಕೆ ತಟದಲ್ಲಿ ಕೂತ ಮಧ್ಯಮ ವಯಸ್ಕ ವ್ಯಕ್ತಿಗೆ ಆ ಸರೋವರ ತಿಳಿನೀರಿನ ಒಂದು ಪರಿಸರವಾಗಿರುತ್ತೆ. ಆ ರೀತಿ ತನ್ನ ಮನಸ್ಸು ಆಗೋದಕ್ಕಾಗಿ ಅಲ್ಲಿ ಕೂತಂತಹ ಒಬ್ಬ ಮಧ್ಯವಯಸ್ಕ ಅದನ್ನು ದಿಟ್ಟಿಸಿ ನೋಡ್ತಾ ಇರ್ತಾನೆ. ಹೀಗೆಲ್ಲ ನಾವು ಇಮ್ಯಾಜಿನ್ ಮಾಡ್ಕೊಳ್ತಾ ಹೋದರೆ ಸರೋವರಗಳ ಪ್ರಾಮುಖ್ಯತೆ ಎಷ್ಟು ಅನ್ನೋದು ಕ್ರಮೇಣ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹೌದು, ವಿಶ್ವ ಸರೋವರಗಳ ದಿನ ಇಂದು. ಪ್ರತಿ ವರ್ಷ ಈ ದಿನವನ್ನು ಜಾಗತಿಕವಾಗಿ ಆಚರಣೆ ಮಾಡಲಾಗುತ್ತೆ. ಅಂದರೆ ಈ ಒಂದು ದಿನದ ಹಿನ್ನೆಲೆ ಮತ್ತು ಇತಿಹಾಸ ನೋಡ್ತಾ ಸಾಗೋದಾದರೆ, ಇದು ಮೊದಲಿಗೆ ಕಳೆದ ವರ್ಷ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಆಚರಣೆ ಮಾಡಬೇಕು ಅನ್ನುವಂತೆ ವಿಶ್ವಸಂಸ್ಥೆಯ ನಿರ್ಣಯ ಆಗಿತ್ತು. ಮೊದಲ ಬಾರಿಗೆ ಆಚರಣೆಯಾದದ್ದು ಆಗಸ್ಟ್ 27, 2025 ವಿಶ್ವ ಸರೋವರಗಳ ದಿನದ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಳ್ತಾ ಮತ್ತಷ್ಟು ಗೀತೆಗಳನ್ನು ಕೇಳಿ ಆನಂದಿಸೋಣ. ಬನ್ನಿ, ನೀವು ನಮ್ಮ ಜೊತೆಯಾಗಿರಿ. ಇಂದಿನ ವಿಶೇಷ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.
1: ಅರೆ ಯಾರ್ರಿ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದ

ಕೂರಕ್ಕು ಕ್ರಳ್ಳಿಕೆರೆ, ತೇಲಕ್ಕಾರಂಜಿ ಕೆರೆ, ಒಟ್ಟಿನಲ್ಲಿ ನಮ್ಮ ಸುತ್ತಮುತ್ತ ಕೆರೆಗಳು ಇರಬೇಕು. ಯಾವುದೋ ಒಂದು ಕಾರಣಕ್ಕೆ ಅವು ನಮ್ಮನ್ನ ಪ್ರಶಾಂತಗೊಳಿಸುತ್ತೆ, ಅಥವಾ ನಮಗೆ ಆಶ್ರಯ ಅನ್ನೋದಕ್ಕಿಂತ ನಮಗೆ ಸ್ವಲ್ಪ ಸಮಯದ ಮಟ್ಟಿಗೆ ನಮ್ಮ ಮನಸ್ಸಿನ ಪ್ರಶಾಂತತೆಗೆ ಅವು ಕಾರಣವಾಗುತ್ತೆ ಅಂತ ಹೇಳ್ಬೋದು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದ ನೆನಪಿರಲಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಯಲ್ಲಿ ನೀವು ಕೇಳಿದ್ದು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

0: ನಮಸ್ಕಾರ, ನಾನು ಎಸ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ನನಗೆ ಬಿಡುವಾದಾಗಲೆಲ್ಲ ನಾನು ವಿವಿಧ ಭಾರತಿಯನ್ನು ಕೇಳ್ತಾ ಇರ್ತೀನಿ. ಬಾಲ್ಯದಿಂದಲೂ ನನಗೆ ವಿವಿಧ ಭಾರತಿ ಅಂದ್ರೆ ಒಂಥರ ಗೆಳತಿ ಇದ್ದ ಹಾಗೆ. ಬೇಜಾರಾದಾಗೆಲ್ಲ ಇದನ್ನ ಟ್ಯೂನ್ ಮಾಡ್ಕೋತೀನಿ. ವಿವಿಧ ಭಾರತಿ ಬರೀ ಮನರಂಜನೆಗೋಸ್ಕರ ಅಲ್ಲ, ಹಲವಾರು ಮಾಹಿತಿಗಳು ಕೂಡ ಕೊಡ್ತಾ ಇರುತ್ತೆ ನಿಮಗೆ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡ ನೆಲ ಜಲದ ಸೊಗಡಿನ ಬಗ್ಗೆ, ಇತಿಹಾಸದ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಾದರೂ ಕೂಡ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ನೋಡಿದ್ರ ನಮ್ಮ ವಿವಿಧ ಭಾರತಿ ಕೂಡ ಒಂದು ಕೆರೆ ಸರೋವರದಷ್ಟೇ ಆಹ್ಲಾದವನ್ನ ನೀಡುವಂಥದ್ದು ಅನ್ನೋದು ಎಸ್ ನಾರಾಯಣ್ ಅವರ ಮಾತುಗಳಲ್ಲಿ ಕೇಳಿದ್ರಿ. ಬನ್ನಿ ಈಗ ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿರುವ ಜನುಮದಾತ ಚಿತ್ರದ ಗೀತೆಯನ್ನ ಕೇಳೋಣ. ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ವಿಶ್ವ ಸರೋವರಗಳ ದಿನದ ಮಾಹಿತಿ ಕುರಿತು ಮಾತನಾಡ್ತಾ ಇದ್ದೇವೆ. ನಮ್ಮ ಕೇಳುಗರು ಕೈವಲ್ಯ ಸಾಹಿತಿ ಅಂತ ಅನ್ನಿಸ್ಕೊಂಡು ತಮ್ಮ ಸಂದೇಶದ ಮೂಲಕ ತಿಳಿಸ್ಕೊಂಡಿರುವಂಥ ಬೋಪ ವೆಂಕಟೇಶ್ ಅವರು ಹೇಳ್ತಾ ಇದ್ದಾರೆ, ಸರೋವರಗಳು ಧರಣಿಯ ಒಂದು ಏನು ಧರಣಿ ಜಾತಿಯ ಪ್ರಕೃತಿಯ ನೆಲೆಯನ್ನು ಆವರಿಸಿರುವ ಕೆರೆಗಳು ನಮ್ಮ ನಾಡಿನ ಜೀವನಾಡಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಉಳಿಸಿ ಸಂರಕ್ಷಿಸಿ ಭವಿಷ್ಯವನ್ನು ಕಾಪಾಡುವ ಹೊಣೆ ನಮ್ಮದು. ರೈತರ ಬದುಕಿನ ಮತ್ತು ಮಾನವಗೆ ಸಹಜ ಆಸರೆ ಜಲಧಾರೆ, ದೋಣಿ ವಿಹಾರ ಮಾಡುವಂಥದ್ದು, ಮೀನುಗಾರರಿಗೆ ಸಹಾಯ ಆಗುವಂಥದ್ದು, ಮತ್ತು ಹಕ್ಕಿಗಳು ಚಿಲಿಪಿಲಿ ಗುಟ್ಟೋದಕ್ಕೆ ಇವು ಸರಿಯಾದ ತಾಣ ಅಂತ ಹೇಳ್ತಾ ಇದ್ದಾರೆ. ಕೆರೆಯ ನೀರಲ್ಲಿ ಇರುವಂಥ ಜಲಚರ ಪ್ರಾಣಿಗಳು, ಅದರ ಸುತ್ತಮುತ್ತ ಓಡಾಡುವ ಪಕ್ಷಿಗಳು ಇವೆಲ್ಲದಕ್ಕೂ ಹೆಮ್ಮೆಯ ಬೀಡು ಅಂತ ಹೇಳ್ತಾ ಇದ್ದಾರೆ ಕೆರೆಗಳನ್ನು. ಹೌದು, ಇಲ್ಲಿ ಕೆರೆ ಮತ್ತು ಸರೋವರ ಈ ಎರಡೂ ಪದಗಳ ಬಗ್ಗೆ ಸ್ವಲ್ಪ ನೋಡ್ತಾ ಹೋದರೆ ಇದೇನಿದು, ಕೆಲವು ಸಲ ಕೆರೆ ಅಂತೀವಿ, ಕೆಲವು ಸಲ ಸರೋವರ ಅಂತೀವಿ ಅಂತ ನೋಡೋದಾದರೆ, ಈ ಕೆರೆ ಅನ್ನೋದು ಆಡು ಮಾತಿನಲ್ಲಿ ಬಳಕೆಯಾದ ಒಂದು ಪದ, ಅದೇ ಸರೋವರ ಅನ್ನೋದು ಪುಸ್ತಕ ಪ್ರವಾಸ

ಪುಸ್ತಕಗಳಲ್ಲಿ ಕಾಣಬಹುದು. ನಾವು ಪ್ರವಾಸ ಹೋದಾಗ ಹೇಳುವಂಥದ್ದು ಅಥವಾ ದೊಡ್ಡ ದೊಡ್ಡ ಕೆರೆಗಳಿಗೆ ಸಂಬಂಧಿಸಿದಂತಹ ಒಂದು ಪದ. ಕೆರೆ ಅನ್ನೋದು ನಮ್ಮ ಕನ್ನಡದ ಮೂಲ ಪದ. ಸಾಮಾನ್ಯವಾಗಿ ಮನುಷ್ಯರು ನೀರು ಸಂಗ್ರಹಣೆ ಮಾಡೋದಕ್ಕೆ ಕಟ್ಟಿದ ಚಿಕ್ಕ ಪ್ರಮಾಣದ ಅಥವಾ ಮಧ್ಯಮ ಗಾತ್ರದ ಒಂದು ಜಾಗ ಅಂತ ಹೇಳ್ಬೋದು. ಉದಾಹರಣೆಗೆ ನಮ್ಮ ಬೆಂಗಳೂರಿನಂತಹ ಬೃಹತ್ ನಗರದಲ್ಲಿ ಅಲ್ಲಲ್ಲಿ ಕೆರೆಗಳನ್ನು ನಾವು ಕಾಣ್ತೇವೆ. ಹೆಬ್ಬಾಳ ಕೆರೆ, ಹೆಸರುಘಟ್ಟ ಕೆರೆ ಇತ್ಯಾದಿ. ಇನ್ನು ಸರೋವರ ಅನ್ನೋದು ಸಂಸ್ಕೃತದ ಮೂಲ ಪದ. ಸ್ವಲ್ಪ ದೊಡ್ಡ ಮತ್ತು ನೈಸರ್ಗಿಕವಾಗಿ ಸ್ವಲ್ಪ ದೊಡ್ಡದಾಗಿರುವಂಥದ್ದು ಕೆರೆಗೆ ಸರೋವರ, ನೈಸರ್ಗಿಕವಾಗಿ ನಿರ್ಮಾಣವಾದಂಥದ್ದು, ಜೊತೆಗೆ ಸುಂದರ ಪರಿಸರವನ್ನು ಉಳ್ಳಂಥದ್ದು ಸರೋವರ ಅನ್ನುವ ಮಾತಿದೆ. ಇದು ಬಹಳಷ್ಟು ಬಾರಿ ಸಾಹಿತ್ಯಿಕವಾಗಿ ಮತ್ತು ಗೌರವದಿಂದ ಬಳಸುವ ಒಂದು ಪದ ಅಂತ ಹೇಳ್ಬೋದು. ಸ್ವಲ್ಪ ಇದಕ್ಕೆ ಈಗ ನಾವು ಮಾನಸ ಸರೋವರ ಅನ್ನುವ ಒಂದು ಪದವನ್ನು ಗಮನಿಸಿದರೆ ಅದಕ್ಕೆ ದೈವಿಕ ಭಾವನೆ ಮೂಡಿಸುವಂತಹ ಶಕ್ತಿ ಇರೋದರಿಂದ ಅದು ಮನಸ್ಸಿಗೆ ಉಲ್ಲಾಸ ನೀಡುವಂಥದ್ದು, ಜೊತೆಗೆ ದೈವಿಕ ಭಾವನೆಯನ್ನು ನಮ್ಮಲ್ಲಿ ಉಂಟು ಮಾಡುವುದರಿಂದ ಸ್ವಲ್ಪ ಹೆಚ್ಚು ಗೌರವಯುತವಾಗಿ ಆ ಒಂದು ಪದವನ್ನು ಬಳಸ್ತೇವೆ ಅಲ್ವಾ. ಮಾನಸ ಸರೋವರ ಅನ್ನೋದು ಎಷ್ಟು ಚಂದದ ಪದ ಅಲ್ವಾ. ಈಗ ಅದೇ ಚಿತ್ರದ ಒಂದು ಸುಂದರ ಗೀತೆಯನ್ನು ಕೇಳೋಣ. ಯಾಕೆ ಅಂತಂದರೆ ಮಾನಸ ಸರೋವರ ಅಂದ ತಕ್ಷಣ ಆ ಚಿತ್ರದ ಈ ಗೀತೆ ನೆನಪಾಗ್ತಾ ಇದೆ. ಹಾಗಾಗಿ ಕೇಳೋಣ ಈ ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್. ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ. ಈ ಸಮಯದಲ್ಲಿ ಇನ್ನೊಂದು ಸಾಲು ನಿಮಗೆ ಹೇಳಬೇಕು. ಎಲ್ಲ ಸರೋವರಗಳು ಕೆರೆಗಳೇ, ಆದರೆ ಎಲ್ಲ ಕೆರೆಗಳು ಸರೋವರಗಳು ಅಲ್ಲ ಅನ್ನುವ ಮಾತಿದೆ.

ಮಾನಸ ಸರೋವರ ವೇದ ಮಾತೆಯೂ ನಲಿಯುವ ತೀರ ಅಂಥ ತಿಳಿಯಾದ ಭಾವನೆ ನಮ್ಮ ಮನಸ್ಸಿನ ಮೇಲೂ, ನಮ್ಮ ಮನಸ್ಸು ಅಂಥದ್ದೇ ಒಂದು ತಿಳಿಯಾದ ಭಾವನೆಯಲ್ಲಿ ಮುಳುಗಿದರೆ ಖಂಡಿತ ಮನಸ್ಸು ಪ್ರಫುಲ್ಲಿತವಾಗುತ್ತೆ, ನಿರ್ಮಲವಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಸರೋವರಗಳ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ವಿಶ್ವ ಸರೋವರಗಳ ದಿನ ಇಂದು. ಸಿಹಿ ನೀರಿನ ಸಂರಕ್ಷಣೆ ಇದು ಕೂಡ ಒಂದು ಪ್ರಮುಖ ಉದ್ದೇಶ. ಸರೋವರಗಳನ್ನು ಕಾಪಾಡುವುದರ ಹಿಂದೆ ಇರುವಂತಹ ಒಂದು ಉದ್ದೇಶ. ಭೂಮಿಯ ಮೇಲಿರುವ ಬಳಸಬಹುದಾದ ಬಹುಪಾಲು ಸಿಹಿ ನೀರು ಸರೋವರಗಳಲ್ಲಿ ಸಿಗುವಂಥದ್ದು, ಮಾಲಿನ್ಯ ಮುಕ್ತವಾದದ್ದು ಅನ್ನುವ ಒಂದು ಅಭಿಪ್ರಾಯ ಇದೆ. ಹಾಗೆ ಸರೋವರಗಳನ್ನು ನಂಬಿರುವಂತಹ ಅನೇಕ ಅಪರೂಪದ ಮೀನುಗಳು, ಜಲಚರ ಸಸ್ಯಗಳು, ಪಕ್ಷಿ ಸಂಕುಲ ಕೂಡ ಈ ಸರೋವರಗಳ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ಪರೋಕ್ಷವಾಗಿ ಕೂಡ ಜೀವ ವೈವಿಧ್ಯತೆಯನ್ನು ಕಾಪಾಡುವ ಉದ್ದೇಶ ಈ ಒಂದು ವಿಶ್ವ ಸರೋವರಗಳ ದಿನದ ಆಚರಣೆಯಲ್ಲಿ ಇದೆ ಅಂತ ಹೇಳ್ಬೋದು. ಹಾಗೆ ಹವಾಮಾನ ನಿಯಂತ್ರಣಕ್ಕೂ ಕೂಡ ಇದು ಹೆಚ್ಚು ಪುಷ್ಟಿ ಕೊಡುತ್ತೆ. ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಯುವಲ್ಲಿ ಹಾಗೂ ಪ್ರವಾಹಗಳನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಸರೋವರಗಳು ಅನ್ನುವ ಒಂದು ವಿಶ್ಲೇಷಣೆ ಇದೆ. ಹಾಗಾಗಿ ವಿಶ್ವ ಸರೋವರ ದಿನದ ಪ್ರಾಮುಖ್ಯತೆ ತಿಳ್ಕೊಂಡ್ರಲ್ಲ, ಸರೋವರಗಳು ಬಹಳ ಮುಖ್ಯವಾದದ್ದು ಒಂದು ಪ್ರದೇಶಕ್ಕೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ.

ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತವಿದೆ ಈ ಗೀತೆಗೆ. ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ನಂದಿತಾ, ರಾಮ್ ಪ್ರಸಾದ್ ಮತ್ತು ಸಂಗಡಿಗರು.

ಈ ಕೆರೆ ಸರೋವರಗಳು ನಮ್ಮ ಈ ಭೂಮಿಯ ಒಂದು ಜೀವನಾಡಿ ಅಂತಲೇ ಹೇಳಬೇಕು. ಸರೋವರ, ಕೆರೆಗಳು ಅಥವಾ ಇನ್ಯಾವುದೇ ನೀರು ಸಂಗ್ರಹಿಸಿರುವ ಕಡೆ, ನೀರು ಇರುವಂತಹ ಸುಂದರ ಪರಿಸರದ ಕಡೆ ಅಸಡ್ಡೆಯಿಂದ ಕಸ ಬಿಸಾಡೋದು, ಎಲ್ಲೋ ಸ್ಥಳ ಇದೆ ಅಂತ ಮಲಮೂತ್ರ ವಿಸರ್ಜನೆ ಮಾಡೋದು, ಇವೆಲ್ಲವೂ ಮಲಿನಗೊಳಿಸುವ ರೀತಿ. ಇದೊಂದು ಅಕ್ಷಮ್ಯ ಅಪರಾಧ ಅಂತ ಭಾವಿಸಿ ಪರಿಸರವನ್ನು ಕಾಪಾಡೋದ್ರಲ್ಲಿ ನಮ್ಮ ಪಾತ್ರವೂ ಇದೆ ಅಂತ ಮನುಷ್ಯನು ಮನಗಂಡು ಆದಷ್ಟು ಇಂಥ ಜಲಮೂಲಗಳು ಏನಿದೆ, ಜಲ ಸಂಗ್ರಹಣೆ ಏನಿದೆ, ಅವುಗಳನ್ನು ಹಾಳಾಗದ ರೀತಿಯಲ್ಲಿ ಪರಿಸರ ಹಾನಿಗೆ ದಾರಿ ಮಾಡಿಕೊಡದೆ, ಜಾಗತಿಕ ತಾಪಮಾನ ಏರಿಕೆಗೆ ದಾರಿ ಮಾಡಿಕೊಡದೆ, ಜಲಚರ ಪ್ರಾಣಿಗಳನ್ನು ನಾಶಪಡಿಸುವಲ್ಲಿ ನಾವು ನಮ್ಮ ಪ್ರಯತ್ನವನ್ನು ಮಾಡದೆ ಅವುಗಳನ್ನು ಸಂರಕ್ಷಿಸಿ ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಕೂಡ ಒಬ್ಬ ಜವಾಬ್ದಾರಿಯುತ ನಾಗರಿಕನ ಹೊಣೆಯಾಗಿರುತ್ತೆ. ಕೇಳ್ತಾ ಇದ್ದೀರಾ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಸರೋವರಗಳ ದಿನದ ಕುರಿತಾಗಿ ಮಾಹಿತಿ, ಮನರಂಜನೆಗಾಗಿ ಹಾಡುಗಳು ಮೂಡಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಈ ಒಂದು ಗೀತೆಯನ್ನು ಕೇಳೋಣ. ಜೋಗ್ ಫಾಲ್ಸನ್ನು ನೆನಪಿಸಿಕೊಳ್ತಾ ಈ ಗೀತೆಯನ್ನು ಕೇಳಿ ಆನಂದಿಸಿ. ಜೀವನ ಚೈತ್ರ ಚಿತ್ರದ ಮೂಗುರು ಮಲ್ಲಪ್ಪನವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ಎಂ ನಾನು ಸದಾ ಕೇಳ್ತೀನಿ, ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

ಎಂಥ ಸುಂದರ ಗೀತೆ ಅಲ್ವಾ. ನೀವು ಈ ಗೀತೆಯನ್ನ ಕೇಳಿದ್ದು 9:45 ಈ ಸಮಯದಲ್ಲಿ ವಿವಿಧ ಭಾರತಿ ಮೂಲಕ ಬಿಳಿಗಿರಿಯ ಬನದಲ್ಲಿ ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತಕ್ಕೆ ದನಿಯಾಗಿದ್ದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಸುಂದರ ಗೀತೆ, ಚೆನ್ನಾಗಿದೆ ಇವತ್ತಿನ ಇಂದಿನ ವಿಶೇಷ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಯಾರು ಇವರು ಸಂದೇಶ ಕಳಿಸಿದ್ದಾರೆ, 390 ಇಂದ ಕೊನೆಗೊಳ್ಳುತ್ತೆ ಇವರ ಸಂಖ್ಯೆ, ಆದರೆ ಹೆಸರನ್ನ ಕಳಿಸಿಲ್ಲ. ಹೆಸರು ಕಳಿಸೋದನ್ನ ದಯವಿಟ್ಟು ಮರಿಬೇಡಿ ಆತ್ಮೀಯ ಕೇಳುಗರೆ. ತೀರ್ಥೇಶ್ ಚನ್ನಪಟ್ಟಣದಿಂದ, ಸರೋವರಗಳ ಬಗ್ಗೆ, ಗಿಡಮರಗಳು, ಹಕ್ಕಿಗಳ ಚಿಲ್ಲ ಕಲರವ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ ಈಗ ಅಂತ ಹೇಳಿ ಸಾವಿತ್ರಿ ಅವರು ಸಂದೇಶ ಕಳಿಸಿದ್ದಾರೆ. ವಾಣಿಶ್ರೀ ಧಾರವಾಡದಿಂದ, ಸರೋವರಗಳ ಬಗ್ಗೆ ಮಾಹಿತಿ ಚೆನ್ನಾಗಿದೆ, ಬಹಳ ಮುಖ್ಯ ಸರೋವರಗಳು ನಮ್ಮ ಪರಿಸರಕ್ಕೆ ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ಮುಂಜಾನೆಯಿಂದ ಕಾರ್ಯಕ್ರಮಗಳನ್ನು ಕೇಳಿ ಖುಷಿ ಪಡ್ತಾ ಇದ್ದೀವಿ, ವಿಜಯೋತ್ಸವ ಚಿತ್ರದ ಹಾಡು ನಮಗೆ ಖುಷಿ ಕೊಡ್ತು, ಇದೇ ಮೊದಲ ಬಾರಿಗೆ ಕೇಳಿದ್ದು ಈ ಗೀತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಆ ಗೀತೆಯನ್ನು ಅಂತ ಹೇಳಿದ್ದಾರೆ. ಶಾಂತಾಚಾರ್ ಕುಕ್ಕನೂರು ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ಬೆಳಗಿನ ವಂದನೆಗಳು, ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿತ್ತು, ವಿವಿಧ ಭಾರತಿಯಲ್ಲಿ ಸರೋವರಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡ್ತಾ ಇದ್ದೀರಾ, ಅವು ಎಷ್ಟು ಮುಖ್ಯ ಅನ್ನೋದು ಒಂದು ಬಾರಿ ಅವುಗಳ ಬಗ್ಗೆ ನಾವು ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಶ್ವ ಸರೋವರ ದಿನ ಏನೇ ಇರಲಿ, ಪ್ರಸಾರ ಮಾಡ್ತಾ ಇರೋ ಹಾಡುಗಳು ಜೊತೆಗೆ ಮಾಹಿತಿ ನಮಗೆ ಎಲ್ಲದರ ಬಗ್ಗೆ ಕಣ್ಣು ತೆರೆಯುವಂತೆ ಮಾಡ್ತಾ ಇದೆ ಮಾಹಿತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮಂಜುಳಾ ಮುನಿಯಪ್ಪ ಅವರು, ಹಾಡುಗಳು ಸಂತೋಷ ಕೊಡ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಕಬಾಡಿ ವಿನುತಾ ರವಿ, ಕಿಶನ್, ಹರ್ಷ ಮತ್ತು ಮನೆಯವರು ಮಾಗಡಿ ರೋಡ್ನಿಂದ, ಒಳ್ಳೆಯ ವಿಶೇಷ ಇಂದಿನ ವಿಶೇಷ, ಒಳ್ಳೆಯ ಕಾರ್ಯಕ್ರಮ ಇದು, ಮಾಹಿತಿ ಪೂರ್ಣವಾಗಿದೆ, ಖುಷಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಿತೇಂದ್ರ ದಾಸ್ ಅಸ್ಸಾಂನಿಂದ, ನನ್ನ ಹೆಸರನ್ನು ದಯವಿಟ್ಟು ಓದಿ, ನಾನು ತುಂಬ ದೂರದಿಂದ ಆ್ಯಪ್ನಲ್ಲಿ ಹಾಡುಗಳನ್ನು ಪ್ರೋಗ್ರಾಮನ್ನು ಕೇಳ್ತಾ ಸಂತೋಷ ಪಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಧನ್ಯವಾದಗಳು ನಿಮ್ಮ ಪ್ರೀತಿಯ ಸ್ಪಂದನೆಗೆ, ಹಿತೇಂದ್ರ ದಾಸ್ ಅವರೇ. ಅನಿಲ್ ಕುಮಾರ್ ತಡಕನಹಳ್ಳಿ ಹಾವೇರಿ ಜಿಲ್ಲೆ, ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಸರೋವರ ದಿನದ ಬಗ್ಗೆ, ವಿಶ್ವ ಸರೋವರಗಳ ದಿನದ ಬಗ್ಗೆ ಮಾಹಿತಿ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತನ್ನು ಬಿದರಹಳ್ಳಿಯ ವಜ್ರದ್ಯುತಿ, ಪ್ರೇಮಲತಾ ಮತ್ತು ಮನೆಯವರು ಹೇಳ್ತಾ ಇದ್ದಾರೆ. ಹಾಗೆ ಬಸವರಾಜ್ ಬೆಳಗಾವಿಯಿಂದ ಹೇಳ್ತಾ ಇದ್ದಾರೆ, ಹಾಡುಗಳು ಮತ್ತು ಮಾಹಿತಿ ತುಂಬ ಖುಷಿ ಕೊಟ್ಟಿವೆ ಅಂತ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ.

ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಇದು ಚಿತ್ರದ ಹೆಸರು. ಪಂಚಂ ಜೀವ ವಂದಿತಾ ನಾರಾಯಣ್ ವಸು ದೀಕ್ಷಿತ್ ಇವರುಗಳು ಹಾಡಿದ ಗೀತೆ. ವಾಸುಕಿ ವೈಭವ ಅವರ ಸಾಹಿತ್ಯ, ವಾಸು ದೀಕ್ಷಿತ್ ಅವರ ಸಂಗೀತ ಈ ಗೀತೆಗೆ ಇತ್ತು. ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಚಿತ್ರದ ಗೀತೆ ಇದಾಗಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ವಿಶೇಷ. ಈ ದಿನದ ವಿಶೇಷ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಸರೋವರಗಳ ದಿನದ ಕುರಿತಾಗಿ ಮಾಹಿತಿ, ಜೊತೆಗೆ ಸರೋವರಗಳ ಪ್ರಾಮುಖ್ಯತೆ ಒಂದು ನಗರಕ್ಕೆ ಅಥವಾ ಒಂದು ಸ್ಥಳಕ್ಕೆ ಎಷ್ಟು ಮುಖ್ಯ ಅನ್ನೋದರ ಬಗ್ಗೆ ಕೂಡ ಮಾತನಾಡಿದ್ವಿ. ಅನೇಕರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನೀವು ಹಂಚಿಕೊಂಡಿದ್ದೀರಾ. ಈ ಒಂದು ವಿಶ್ವ ಸರೋವರಗಳ ದಿನದ ಈ ಸಂದರ್ಭದಲ್ಲಿ ಸರೋವರಗಳ ಹಿನ್ನೆಲೆ ಏನು ಇತ್ತು, ಅಂದರೆ ಈ ದಿನದ ಹಿನ್ನೆಲೆ ಏನು? ಇದು ಮೊದಲು ಆಚರಣೆ ಮಾಡಿದ್ದು ವಿಶ್ವಸಂಸ್ಥೆಯ ನಿರ್ಣಯದ ಅನ್ವಯ 2025 ಆಗಸ್ಟ್ 27 ಈ ದಿನವನ್ನು ಗುರುತಿಸಿ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ವಿಶ್ವ ಸರೋವರಗಳ ದಿನವನ್ನು ಪ್ರಕಟಿಸಲಾಯಿತು. 1984 ಆಗಸ್ಟ್ 27 ಜಪಾನ್ನ ಶಿಗಾ ಪ್ರಾಂತದಲ್ಲಿ ಮೊದಲ ವಿಶ್ವ ಸರೋವರ ಸಮ್ಮೇಳನ ನಡೆಯಿತು. ಅದರ ಸವಿ ನೆನಪಿಗಾಗಿ ಈ ದಿನಾಂಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆಗಸ್ಟ್ 27 ಆಯ್ಕೆ ಮಾಡಿಕೊಳ್ಳಲಾಗಿದೆ. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಏನಿದೆ, UNEP ಸಂಸ್ಥೆಯು ಈ ಜಾಗತಿಕ ಆಚರಣೆಯ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತದೆ. ಸರೋವರಗಳ ಪ್ರಾಮುಖ್ಯತೆ, ಉದ್ದೇಶ, ಸಿಹಿ ನೀರಿನ ರಕ್ಷಣೆ, ಜೀವ ವೈವಿಧ್ಯತೆಯ ಸಂರಕ್ಷಣೆ, ಹವಾಮಾನ ನಿಯಂತ್ರಣದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದಾಗಿದೆ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಇಂದಿನ ವಿಶೇಷ ಕಾರ್ಯಕ್ರಮದ ಮುಂದಿನ ಗೀತೆ.

ಈ ಎವರ್ಗ್ರೀನ್ ಸಾಂಗ್ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಮೂಡಿ ಬಂದದ್ದು. ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ, ಮಣಿರತ್ನಂ ಅವರ ನಿರ್ದೇಶನದ ಚಿತ್ರ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಇಳಯ ರಾಜ ಅವರ ಎವರ್ಗ್ರೀನ್ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇದಾಗಿತ್ತು ಈ ದಿನದ ಇಂದಿನ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಿಶ್ವ ಸರೋವರಗಳ ದಿನದ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಂಡು ನಮ್ಮ ಜೊತೆ ಸಂದೇಶಗಳ ಮೂಲಕ ನೀವೆಲ್ಲ ಅನೇಕರು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಾ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿದ್ದೀರಾ. ಧನ್ಯವಾದಗಳು ಎಲ್ಲರಿಗೂ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸುಪ್ರೀಂಕೋರ್ಟ್ನ ನಿರ್ದೇಶನದಂತೆ ಈ ವರ್ಷದ ಡಿಸೆಂಬರ್ ಒಳಗೆ ಜಿಬಿಎ ವ್ಯಾಪ್ತಿಯ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬಿಪಿಎಲ್ ಪಡಿತರ ಕುಟುಂಬಗಳ ಇ ಕೆವೈಸಿ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಇ ಕೆವೈಸಿ ಮಾಡಿಸುವಂತೆ ಆಹಾರ ಇಲಾಖೆ ಸೂಚನೆ ನೀಡಿದೆ. ನೇಪಾಳ ಮತ್ತು ಟಿಬೆಟ್ ಪ್ರದೇಶಗಳಲ್ಲಿ ಸಂಭವಿಸಿದ ಭೀಕರ ದಿಢೀರ್ ಪ್ರವಾಹಕ್ಕೆ ಭಾರೀ ಪ್ರಮಾಣದ ಜೀವಹಾನಿ ಹಾಗೂ ಆಸ್ತಿಪಾಸ್ತಿ ನಷ್ಟ ಸಂಭವಿಸಿರುವುದಕ್ಕೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ತೀವ್ರ ಕಳವಳ ಮತ್ತು ದುಃಖ ವ್ಯಕ್ತಪಡಿಸಿದ್ದಾರೆ. ಈ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ ಸಂತ್ರಸ್ತರ ಕುಟುಂಬಗಳಿಗೆ ಸಾಂತ್ವನ ತಿಳಿಸಿರುವ ಅವರು ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಹದಿಹರೆಯದವರಲ್ಲಿ ಸಾಮಾಜಿಕ ಜಾಲತಾಣಗಳ ವ್ಯಸನ ಹೆಚ್ಚುತ್ತಿರುವ ಕುರಿತು ಅಮೆರಿಕದ 47 ರಾಜ್ಯಗಳು ಹೂಡಿದ್ದ ಐತಿಹಾಸಿಕ ಕಾನೂನು ಸಮರವನ್ನು ಅಂತ್ಯಗೊಳಿಸಲು ಮೆಟಾ ಸಂಸ್ಥೆ 18 ಶತಕೋಟಿ ಅಮೆರಿಕ ಡಾಲರ್ ತಂಡ ಹಾಗೂ ಪರಿಹಾರ ಪಾವತಿಸಲು ಒಪ್ಪಿಕೊಂಡಿದೆ ಹಾಗೂ ತನ್ನ ಆನ್ಲೈನ್ ವೇದಿಕೆಗಳಲ್ಲಿ ಮಕ್ಕಳ ಸುರಕ್ಷತೆಯನ್ನು ಹೆಚ್ಚಿಸಲು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸುವುದಾಗಿ ಅದು ತಿಳಿಸಿದೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಆಡಳಿತ ಮಂಡಳಿಗೆ ನಿರ್ದೇಶಕರಾಗಿ ಶಾಸಕ ಜಿಟಿ ದೇವೇಗೌಡ ಮರು ಆಯ್ಕೆಯಾಗಿದ್ದಾರೆ. ಸುಮಾರು 15,000 ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಹೊರಡಿಸಿರುವ ಅಧಿಸೂಚನೆಗೆ ತಡೆ ನೀಡಲು ನಿರಾಕರಿಸಿರುವ ಹೈಕೋರ್ಟ್ ಉರ್ದು ಸೇರಿದಂತೆ ಇತರ ಅಲ್ಪಸಂಖ್ಯಾತ ಭಾಷೆಗಳ ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಪಟ್ಟಿಯಿಂದ ಹೊರಗಿಟ್ಟಿರುವ ಬಗ್ಗೆ ವಿವರಣೆ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಭಾರತದ ವೀರ್ ಚೋತ್ರಾನಿ ಮತ್ತು ವೆಲವನ್ ಸಂತಿಲ್ ಕುಮಾರ್ ಪಿಎಸ್ಎ ಬುಡಾಪೆಸ್ಟ್ ಸ್ಕ್ವಾಶ್ ಓಪನ್ನ ಸೆಮಿಫೈನಲ್ ತಲುಪಿದ್ದಾರೆ. ವೀರ್ ಚೌತ್ರಾನಿ ಕ್ವಾರ್ಟರ್ ಫೈನಲ್ನಲ್ಲಿ ಈಜಿಪ್ಟ್ನ ಮೊಹಮ್ಮದ್ ಎಲ್ ಶೆರ್ಬಿನಿ

ಅವರನ್ನು 3-1 ಅಂತರದಿಂದ ಸೋಲಿಸಿದ್ದರೆ ವೆಲವನ್ ಸೆಂಥಿಲ್ ಕುಮಾರ್ ನಿನ್ನೆ ಮಲೇಷ್ಯಾದ ಐನ್ ಯೋ ಯಂಗ್ ಅವರನ್ನು 3-0 ಅಂತರದಿಂದ ಸೋಲಿಸಿದ್ದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಹತ್ತು ಗಂಟೆ 3:23 ಈ ಸಮಯದಲ್ಲಿ ಇನ್ನೊಂದು ಕಾರ್ಯಕ್ರಮ, ನಿಮ್ಮೆಲ್ಲರ ನೆಚ್ಚಿನ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಮಧುರ ಗೀತೆಗಳನ್ನ ಕೇಳುವ ಕಾರ್ಯಕ್ರಮಕ್ಕೆ ನೀವು ಕಿವಿಯಾಗಿರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ.

ನಾಗರಹೊಳೆ ಚಿತ್ರದ ಶೀರ್ಷಿಕೆ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತವಿದ್ದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಗೀತೆಯನ್ನ ಹಾಡಿದ್ರು. ಮಧುಸೂದನ್ ಅವರು ಹೇಳ್ತಾ ಇದ್ದಾರೆ, ಈ ಹಾಡು ನಮ್ಮನ್ನ ಬಾಲ್ಯಕ್ಕೆ ಕರೆದುಕೊಂಡು ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸುಂಕದ ಕಟ್ಟೆಯ ಸುಮಾ, ಧನ್ಯವಾದಗಳು ಈ ಗೀತೆಗಾಗಿ, ಬಹಳ ದಿನಗಳ ಮೇಲೆ ಕೇಳ್ತಾ ಇದ್ದೀವಿ ಈ ಗೀತೆಯನ್ನ ಅಂತ ಹೇಳ್ತಾ ಇದ್ದಾರೆ. ಗಜಲಕ್ಷ್ಮಿ ಶ್ರೀನಿವಾಸ್ ಶಿಡ್ಲಘಟ್ಟದಿಂದ ವಿಶ್ವ ಸರೋವರಗಳ ದಿನದ ಶುಭಾಶಯಗಳು ಅಂತ ಹೇಳಿದ್ದಾರೆ. ಇಷ್ಟ ಆಯ್ತು ನಾಗರಹೊಳೆ ಚಿತ್ರದ ಗೀತೆ ಅಂತ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಹೇಳಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ. ಇನ್ನೊಂದು ಗೀತೆಯನ್ನ ಕೇಳೋಣ. ಪಡುವಾರಹಳ್ಳಿ ಪಾಂಡವರು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕಸ್ತೂರಿ ಶಂಕರ್ ಅವರುಗಳು ಹಾಡಿರುವ ದೊಡ್ಡರಂಗೇಗೌಡರ ರಚನೆ, ವಿಜಯ ಭಾಸ್ಕರ್.

0: ರಾಶಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು,
1: ರಾಶಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು. ಕಠಿಣ ದಿನ ದಿನ ದಿನ ಕಠಿಣ ದಿನ ದಿನ ದಿನ ಕಠಿಣ ಕಠಿಣ ಕಠಿಣ ಕಠಿಣ ಟಪ್ಪು
0: ಹಾನಿ ಹಾನಿಗೂ.

ಈ ಜನಪ್ರಿಯ ಗೀತೆ ಯಾವ ಚಿತ್ರದ್ದು ಅಂತ ಹೇಳೋದೇ ಬೇಡ, ಯಾಕೆಂದ್ರೆ ಸಾಕಷ್ಟು ಬಾರಿ ನೀವು ಕೇಳಿರ್ತೀರಾ. ತುಂಬಾ ಜನಕ್ಕೆ ಅಚ್ಚುಮೆಚ್ಚಿನ ಗೀತೆ ಕೂಡ ಇದು. ಬಂಗಾರದ ಮನುಷ್ಯ ಚಿತ್ರದ್ದು ಪಿ ಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲ ಮತ್ತು ಸಂಗಡಿಗರು ಹಾಡಿದ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದ್ದ ಗೀತೆ. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ ಈ ಗೀತೆಗಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ, ಇದು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ.

ಸುಬ್ಬಿ ಸುಬ್ಬಕ್ಕ ಸುವಲಾಲಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ದೊಡ್ಡರಂಗೇಗೌಡರ ಸಾಹಿತ್ಯ ಇರುವಂತಹ ಇನ್ನೊಂದು ಚಂದದ ಗೀತೆ ಎಸ್ ಜಾನಕಿಯವರು ಹಾಡಿದ್ದಾರೆ. ಮುಂದೆ ಆ ಗೀತೆ ಮೂಡಿ ಬರಲಿದೆ. ಅದಕ್ಕೂ ಮುಂಚೆ ಸಂಗೀತ ಚಿತ್ರದ ಒಂದು ಗೀತೆ ಎಸ್ ಜಾನಕಿ ಅವರ ಕಂಠ ಸಿರಿಯಲ್ಲಿದೆ. ಚಂದ್ರಶೇಖರ ಕಂಬಾರರ ರಚನೆ ಕೇಳಿ ಈ ಗೀತೆಯನ್ನು. ಬಹಳ ಎನರ್ಜೆಟಿಕ್ ಆಗಿರುವಂತಹ ಗೀತೆ, ಚಂದ್ರಶೇಖರ ಕಂಬಾರರ ರಚನೆ ಹಾಗೂ ಅವರದೇ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಈ ಚಿತ್ರದಲ್ಲಿ ಲೋಕೇಶ್, ಮಾನು, ಜಯಮಾಲಾ, ಪ್ರಮೀಳಾ ಜೋಶಾಯಿ ಮುಂತಾದವರು ಚಿತ್ರದ ತಾರಾಗಣದಲ್ಲಿ ಇರೋಂಥದ್ದು. ಸಂಗೀತ ಚಿತ್ರದ ಗೀತೆಗೆ ನಿರ್ದೇಶಕರು ಚಂದ್ರಶೇಖರ ಕಂಬಾರರೇ ಆಗಿದ್ದಾರೆ. ಕೇಳಿ ಅವರ ರಚನೆಯ ಸಂಗೀತದ ಅವರದೇ ಸಂಗೀತ ಸಂಯೋಜನೆ ಇರುವಂಥ ಈ ಗೀತೆ.

ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

0: ಕಾಡು ಕುದುರೆ ಚಿತ್ರಕ್ಕಾಗಿ ಪಿ ಸುಶೀಲಾ ಅವರು ಹಾಡಿದ ಗೀತೆ, ಡಾಕ್ಟರ್ ಚಂದ್ರಶೇಖರ ಕಂಬಾರರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿತ್ತು.
1: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು, ಕ್ಲೀನಿಂಗು ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
5: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ.

0: ಮಕ್ಕಿತಾಯ ಮನಃಶಾಸ್ತ್ರಜ್ಞರು ಮನೋವೈದ್ಯಕೀಯ ವಿಭಾಗ ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ಕೇಳ್ತಾ ಇದ್ದೀರಾ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ನಾಗರಾಜ್ ಶರ್ಮಾ ಅವರು ಹೇಳ್ತಾ ಇದ್ದಾರೆ, ಹಳ್ಳಿಯ ಸೊಗಡಿನ ಗ್ರಾಮೀಣ ಭಾಷಾ ಸಾಹಿತ್ಯ ಇರುವಂಥ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಖುಷಿ ಕೊಡ್ತಾ ಇದೆ, ಕಾಡಿನ ರಾಜ ಚಿತ್ರದ ಒಂದು ಗೀತೆ ಅಂತ ಅವರು ಸೂಚಿಸಿದ್ದಾರೆ. ಸ್ವಪ್ನ ಹೊಯ್ಸಳ ಯಶವಂತಪುರದಿಂದ ಸೂಪರ್ ಹಾಡುಗಳು, ಧನ್ಯವಾದಗಳು ವಿವಿಧ ಭಾರತಿ ಅಂತ ಇದ್ದಾರೆ. ಇದೇ ಮಾತನ್ನು ಅರಸೀಕೆರೆಯ ಎನ್ ಆರ್ ಕೃಷ್ಣಮೂರ್ತಿ ಹೇಳ್ತಾ, ಬಂಗಾರದ ಮನುಷ್ಯ ಚಿತ್ರದ ಸುಗ್ಗಿಯ ಹಾಡು ಮರೆಯೋದಕ್ಕೆ ಸಾಧ್ಯನಾ, ರೈತರ ಜೀವನ ಒಗ್ಗಟ್ಟು ಪ್ರದರ್ಶಿಸುವ ಈ ಹಾಡು ಕೇಳಿ ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ನೀವೇನೇ ಹೇಳಿ ಇಂಥ ಹಾಡುಗಳ ಸೊಗಸೇ ಸೊಗಸು ಅಂತ ಹಲಸೂರಿನ ರಾಜೇಶ್ ಅವರು, ಗಗನ್ ರಾಜ್ಕುಮಾರ್ ಮಾರಿಕಣ್ವೆಯಿಂದ, ಅನಂತಕುಮಾರ್ ಅರಸು ಅವರು ಗುಬ್ಬಿ ತಾಲೂಕಿನಿಂದ, ಮತ್ತು ಸವಿತಾ ಗಿರೀಶ್ ಸುಂದರಕುಪ್ಪೆಯಿಂದ ಹೇಳ್ತಾ ಇದ್ದಾರೆ ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ. ಭಾಸ್ಕರ್ ಯಶವಂತಪುರದಿಂದ ಸಂದೇಶ ಕಳಿಸಿದ್ದಾರೆ, ಸುಬ್ಬಿ ಸುಬ್ಬಕ್ಕ ಸುವಲಾಲಿ ಚಿತ್ರದ ಗೀತೆ ತುಂಬ ಖುಷಿ ಕೊಡುತ್ತೆ ಅಂತ ಕೆ ಆರ್ ರಮೇಶ್ ಗಾಯತ್ರಿ ನಗರದಿಂದ ತಿಳಿಸ್ತಾ ಇದ್ದಾರೆ. ಮತ್ತು ಮಂಜುನಾಥ್ ಇಂದರಿಗಿ ಬಿಳಿಬಾವಿಯಿಂದ ತಿಳಿಸ್ತಾ ಇದ್ದಾರೆ, ಓಲ್ಡ್ ಈಸ್ ಗೋಲ್ಡ್ ತುಂಬ ಚೆನ್ನಾಗಿರುತ್ತೆ ಕೇಳೋದಕ್ಕೆ, ಹಾಡುಗಳು ಖುಷಿ ಕೊಡುತ್ತವೆ, ಕೃಷಿ ಕೆಲಸದಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಜೊತೆ ಜೊತೆಗೆ ನಮ್ಮ ಜೊತೆಯಾಗಿ ಆಕಾಶವಾಣಿ ಇದ್ದರೆ ಖುಷಿ ಕೊಡ್ತಾ ಇರುತ್ತೆ ನಮಗೆ ಕೆಲಸ ಮಾಡೋದಕ್ಕೂ ಕೂಡ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಹಾಗೆ ಗಾನಸುಮ ಪಟ್ಟಸೋಮನ ಹಳ್ಳಿಯಿಂದ ಹೇಳ್ತಾ ಇದ್ದಾರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯನ್ನು ಬದಲಾಯಿಸಿ ನಾಗರಹೊಳೆ ಚಿತ್ರದ ಗೀತೆಯನ್ನು ಹಾಡಿದ್ದಾರಲ್ಲ, ಆ ಗೀತೆ ಕೇಳಿದಾಗಲೆಲ್ಲ ಮೈ ರೋಮಾಂಚನವಾಗುತ್ತೆ, ಎಂತಹ ಅದ್ಭುತ ಗಾಯಕ ಅವರು ಅಂತ ಹೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಅವರೊಬ್ಬ ಕನ್ನಡಕ್ಕೆ ಸಿಕ್ಕ ಯುಗ ಪುರುಷ, ಅನರ್ಘ್ಯ ರತ್ನ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು, ಗ್ರಾಮ್ಯ ಭಾಷೆಯ ಹಾಡುಗಳಲ್ಲಿನ ಅವರ ಉಚ್ಚಾರಣೆ ಅಪ್ಪಟ ಕನ್ನಡಿಗರನ್ನು ನಾಚಿಸುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ನಿಜ, ಸರಿಯಾದ ಮಾತನ್ನೇ ಹೇಳಿದ್ದೀರಾ ಗಾನಸುಮ ಅವರೇ. ಹಳ್ಳಿ ಹೈಕಳ ಹಾಡುಗಳು ರಸಪೂರ್ಣವಾಗಿರುತ್ತೆ. ಹಳ್ಳಿ ಹಾಡುಗಳು ಬರೀ ಹಾಡುಗಳಲ್ಲ, ವೇದಾಂತ ಸಿದ್ಧಾಂತ ವಚನ ನುಡಿಗಟ್ಟು ಗಾದೆ ಎಲ್ಲವೂ ಅದರಲ್ಲಿ ಸೇರಿರುತ್ತೆ. ಸಾಹಿತಿಗಳು ಅವರಿಗೆ ಇಂಥ ಹಾಡುಗಳನ್ನು ಬರೆದ ಸಾಹಿತಿಗಳಿಗೆ ಜೈ ಅನ್ನಬೇಕು. ನಮ್ಮ ಗಾಯಕರು ಅಷ್ಟೇ ಅದ್ಭುತವಾಗಿ ಹಾಡಿದ್ದಾರೆ, ಹೃನ್ಮನ ತಣಿಸುವಂತಹ ಗೀತೆಗಳು ಅಂತ ಗಾನಸುಮ ಅವರು ಹೇಳಿದ್ದಾರೆ. ಧನ್ಯವಾದಗಳು ನಿಮ್ಮ ಸುದೀರ್ಘ ಸಂದೇಶಕ್ಕಾಗಿ. ಕೇಳೋಣ ಇನ್ನೊಂದು ಗೀತೆಯನ್ನು.

ಗ್ರಾಮ್ಯ ಭಾಷೆಯಲ್ಲಿ ಸ್ವಲ್ಪ ರೊಮ್ಯಾನ್ಸನ್ನು ಸೇರಿಸಿ ಬರೆದಂಥ ಗೀತೆ. ಗೀತಪ್ರಿಯ ಅವರ ಅತ್ಯುತ್ತಮ ಸಾಹಿತ್ಯಗಳಲ್ಲಿ ಇದು ಕೂಡ ಒಂದು. ರಾಜನ್ ನಾಗೇಂದ್ರ ಅವರ ಸಂಗೀತವಂತೂ ಹೇಳಿ ಮಾಡಿಸಿದಂತೆ ಇದೆ ಈ ಗೀತೆಗೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವಂತಹ ಧ್ವನಿಗಳು ಆಹಾ, ಇಷ್ಟು ಚೆನ್ನಾಗಿದೆ ಅಲ್ವಾ ಬೆಳುವಲದ ಮಡಿಲಲ್ಲಿ. ಈ ಗೀತೆಯನ್ನು ಮೆಚ್ಚಿಕೊಂಡು ನಾಗರತ್ನ ಅವರು ಸಂದೇಶ ಕಳಿಸಿದ್ದಾರೆ. ನಿರ್ಮಲಾ ಅವರು ಕೂಡ ಕುಣಿತಾ ಸಂದೇಶವನ್ನು ಕುಣಿಯುವಂಥ ಒಂದು ಇಮೋಜಿಯನ್ನು ಹಾಕಿ ಸಂದೇಶವನ್ನು ಕಳಿಸಿದ್ದಾರೆ. ಕಂಪ್ಲಿಯ ಸೂಗೂರಪ್ಪ ಅವರು ಮೂರ್ತಿಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ, ಎಸ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಗಾನಸುಮ ಪಟ್ಟಸೋಮನಹಳ್ಳಿಯಿಂದ, ಹಾಗೆ ಅರುಣಾ ಮೈತ್ರಿ ಜೆ ಸಿ ನಗರದಿಂದ, ವೆಂಕಟೇಶ್ ನಾಯಕ್ ಕಡೂರು ಬೀರನಹಳ್ಳಿಯಿಂದ, ಮತ್ತು ಹಳ್ಳಿ ಹಾಡುಗಳ ಸೊಗಸೆ ಸೊಗಸು ಅಂತ ಪುಣ್ಯ ಸಾವಿತ್ರಿ ಬೀದರ್ನಿಂದ ಸಂದೇಶ ಕಳಿಸಿದ್ದಾರೆ. ಮತ್ತು ಉದಯ್ ಕುಮಾರ್ ಅವರ ಸಂದೇಶ ಬಂದಿದೆ. ಮತ್ತೊಬ್ಬರು ಉದಯ್ ಅನ್ನೋರು ಸಂದೇಶ ಕಳಿಸಿದ್ದಾರೆ. ಮತ್ತು ಇವರು ಸವಿತಾ ಸುಂಕದ ಕಟ್ಟೆಯಿಂದ ಸಂದೇಶ ಕಳಿಸಿ, ಖುಷಿಯಿಂದ ಹಾಡುಗಳನ್ನು ಎಂಜಾಯ್ ಮಾಡ್ತಾ ಇದ್ದೀವಿ, ಅದರಲ್ಲೂ ಬೆಳುವಲದ ಮಡಿಲಲ್ಲಿ ಖುಷಿ ಕೊಡುವಂಥ ಗೀತೆ ಇದು, ಸೊಗಸಾದ ಗೀತೆ ಅಂತ ಇದೇ ಮಾತನ್ನು ದೀಪ ಹೊನ್ನಾವರದಿಂದ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ. 10:40 ಇದು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೇ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

ಎಡಕಲ್ಲು ಗುಡ್ಡದ ಮೇಲೆ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿದ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯ ಗೀತೆ, ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ ಈ ಗೀತೆಗಿತ್ತು. ಈ ಒಂದು ಕೊಡಗಿನ ಸಾಂಗ್ ವೆರಿ ಬ್ಯೂಟಿಫುಲ್ ಅಂತ ಹೇಳಿ ಮಾರುತಿನಗರದ ಅರುಣಾ ಕುಲಕರ್ಣಿ, ಅಶ್ವಥ್ ಕುಲಕರ್ಣಿ ಇವರು ತಿಳಿಸ್ತಾ ಇದ್ದಾರೆ. ಯಲಹಂಕದ ಮಾರುತಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ನಾಗರಾಜ್ ಶರ್ಮಾ ಬೆಳುವಲದ ಮಡಿಲಲ್ಲಿ ಚಿತ್ರದ ಗೀತೆಯನ್ನ ನೋಟಕ್ಕೆ ನೋಟ ಮಸಿದೋನೆ ಈ ಗೀತೆ. ಕಲಾ ತಪಸ್ವಿ ರಾಜೇಶ್ ಅವರು, ಮಿನುಗುತಾರೆ ಕಲ್ಪನಾ ಅವರು ಇಬ್ಬರು ತಾವೇ ಹೆಜ್ಜೆ ಹಾಕಿದ್ರು. ಯಾವುದೇ ನೃತ್ಯ ನಿರ್ದೇಶಕರ ನಿರ್ದೇಶನವಿಲ್ಲದೆ ಇದನ್ನ ಅವರೇ ಹೆಣೆದಿದ್ರು ಇದರಲ್ಲಿ ನಾನು ನೃತ್ಯ ಅಂತ ಹೇಳಿ, ಅದಕ್ಕೆ ಈ ಗೀತೆ ಹೆಚ್ಚು ಯಶಸ್ವಿ ಆಯ್ತೇನೋ ಅಂತ ಅನಿಸುತ್ತೆ. ಸ್ವತಃ ರಾಜೇಶ್ ಅವರೇ ಈ ಮಾತನ್ನು ಹೇಳಿದ್ದಾರೆ ಒಂದು ಸಂದರ್ಶನದಲ್ಲಿ ಅಂತ ನೆನಪಿಸ್ಕೊಂಡಿದ್ದಾರೆ. ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ. ಕವಿತಾ ಶ್ರೀನಿವಾಸ್ ಅವ್ರಿಗೂ ಕೂಡ ಈ ಹಾಡುಗಳೆಲ್ಲ ಇಷ್ಟವಾಗಿದೆಯಂತೆ, ಸಂದೇಶ ಕಳಿಸಿದ್ದಾರೆ. ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಓಲ್ಡ್ ಇಸ್ ಗೋಲ್ಡ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತನ್ನು ಕಲಬುರ್ಗಿ ಪದ್ಮನಾಭ ಶುಕ್ರ ಮತ್ತು ಮನೆ ಅವರು ಹೇಳ್ತಾ ಇದ್ದಾರೆ. ನಾಗರಭಾವಿಯಿಂದ ಸಂದೇಶ ಕಳಿಸಿದ್ದಾರೆ. ಸಾಧ್ಯವಾದರೆ ದೇವರ ಮನೆ ಚಿತ್ರದ ಯುಗಳಗೀತೆ ಪ್ರಸಾರ ಮಾಡಿ ಅಂತ ಮೂರ್ತಿ ಮಂಗಮ್ಮ ಅವರು ಹೇಳ್ತಾ ಇದ್ದಾರೆ. ಬಲರಾಮ್, ಶಿವಣ್ಣ, ತರುಣ್, ಮಧುರಾಜ್ ಇವರೆಲ್ಲ ಎನ್ಆರ್ಪುರದಿಂದ ಸಂದೇಶ ಕಳಿಸಿದ್ದಾರೆ. ಹಳೆಯ ಗೀತೆಗಳು ಗ್ರಾಮೀಣ ಭಾಷೆಯ ಗೀತೆಗಳು ಸದಾ ಖುಷಿ ಕೊಡುವಂಥದ್ದು ಅಂತ. ವರಲಕ್ಷ್ಮಿ ಪೀಣ್ಯದಿಂದ ಸುನಿಲ್ ಬನಹಟ್ಟಿ ಜಮಖಂಡಿ ಬಸವನಗರ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಆರತಿ ಅವರ ನಟನೆ ಈ ಒಂದು ಹಾಡಿನಲ್ಲಿ ತುಂಬ ಖುಷಿ ಕೊಡುತ್ತೆ ಅಂತ ಹೇಳಿದ್ದಾರೆ. ಹುಸೇನ್ ಶಿವಮೊಗ್ಗದಿಂದ ಉತ್ತಮ ಗೀತೆಗಳು ಅಂತ ಹೇಳಿದ್ದಾರೆ. ಮತ್ತು ಗಿರೀಶ್ ಜೆ ಪಿ ನಗರದಿಂದ ಒಂದಲ್ಲ ಎರಡಲ್ಲ ಎಲ್ಲ ಹಾಡುಗಳು ಸೂಪರ್ ಹಾಡುಗಳು, ಕೇಳೋ ಅಂತಹ ನಾವೇ ಪುಣ್ಯವಂತರು ಅಂತ ಹೇಳ್ತಾ ಇದ್ದಾರೆ. ಯಾರು? ಗಿರೀಶ್ ಅವರು ಜೆ ಪಿ ನಗರದಿಂದ.

0: ಕೃಷ್ಣ ನ್ಯಾಮತಿಯಿಂದ, ವೆಂಕಟೇಶ್ ಸುಂಕದಕಟ್ಟೆಯಿಂದ, ವಿವಿಧ ಭಾರತಿ ಕುಟುಂಬ ವರ್ಗಕ್ಕೆ ಇಂಥ ಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಇದ್ದಾರೆ. ನಿಮ್ಮ ಪ್ರೀತಿಯ ಸಂದೇಶಗಳಿಗೂ ಕೂಡ ಧನ್ಯವಾದಗಳು.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
3: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
4: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
3: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
4: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಮಹಾತ್ಯಾಗ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿದ ಗೀತೆ ಇದಾಗಿತ್ತು. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಅಂಜನಾ ಗಾಂಧಿ ಬಜಾರ್ನಿಂದ ಶಿವಯ್ಯ, ಜೆ ಪಿ ನಗರ ಮೈಸೂರಿನಿಂದ ವಾಣಿಶ್ರೀ, ರಾಣೆಬೆನ್ನೂರಿನಿಂದ ಮತ್ತೆ ಯಾರು ಇವರು ಸೂಪರ್ ಸಾಂಗ್ಸ್ ಅಂತ 567 ಇಂದ ಸಂದೇಶ ಕಳಿಸಿದ್ದಾರೆ, ಹೆಸರನ್ನು ಕೊಟ್ಟಿಲ್ಲ. ಇವರೆಲ್ಲರಿಗೂ ಧನ್ಯವಾದಗಳು. ನಿಮ್ಮ

ಸಂದೇಶ ಕಳಿಸಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ಈಗಷ್ಟೇ ನೀವು ಕೇಳಿದ್ದು ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಲೀಲ್ ಚೌಧರಿ ಅವರ ಸಂಗೀತವಿದ್ದ ಗೀತೆ ಒಂದೇ ರೂಪ ಎರಡು ಗುಣ ಚಿತ್ರದ್ದು. ಎಸ್ ಜಾನಕಿ ಅವರು ಹಾಡಿದ್ರು ಈ ಗೀತೆಯನ್ನು. ಮುಂದಿನ ಗೀತೆ ಕಾರ್ಯಕ್ರಮದ ಕೊನೆಯ ಗೀತೆ ದೇವರ ಮನೆ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಹಾಡಿದ್ದಾರೆ. ಶ್ಯಾಮಸುಂದರ ಕುಲಕರ್ಣಿ ಅವರ ಸಾಹಿತ್ಯ, ಕೆ ಜೆ ಜಾಯ್ ಅವರ ಸಂಗೀತ ಸಂಯೋಜನೆ ಇದೆ ಈ ಗೀತೆಯೊಂದಿಗೆ. ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಹಾಗೆ ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಮುಕ್ತಾಯವಾದವು. ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿರ್ತಾರೆ ವಿನುತಾ ಅವರು. ಇದುವರೆಗೆ ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ಗೆಳತಿ ನಂದಿನಿ.

0: ಸೋತೇನು
1: ನಮ್ಮಯ್ಯ ಬ್ಯಾಡ ನಂಗೆ ಇಂಥ ಬಾರಿ ಉಡುಪು
0: ಹಳ್ಳಿಯ ಸೀರೆಗಿರ ಬ್ಯಾಡ.
2: ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಸಮಯ 11 ಗಂಟೆ ಆಗಲಿದೆ. ಇದೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ರೈಲ್ವೆಯು ಸಂಪೂರ್ಣ ಹೆಚ್ಚಿನ ಸಾಂದ್ರತೆಯ ರೈಲು ಮಾರ್ಗಗಳನ್ನು ನಾಲ್ಕು ಪಥವನ್ನಾಗಿ ಮಾಡುವತ್ತ ಸಾಗುತ್ತಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಅಮೆರಿಕದ ಸಾರ್ವಜನಿಕ ಸೌಲಭ್ಯಗಳ ಮೇಲಿನ ಅವಲಂಬನೆಯನ್ನು ತಡೆಯುವ ಉದ್ದೇಶದಿಂದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಡಳಿತ ಜಗತ್ತಿನಾದ್ಯಂತ ವಲಸೆ ವೀಸಾ ಅರ್ಜಿ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ತಡೆಹಿಡಿದಿದೆ. ಉಕ್ರೇನ್ ವಿದೇಶಾಂಗ ಸಚಿವ ಆಂಡ್ರಿ ಸಿಬಿಹಾ ಅವರು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದೂರವಾಣಿ ಸಂವಾದ ನಡೆಸಿ ಕಪ್ಪು ಸಮುದ್ರ ಪ್ರದೇಶದಲ್ಲಿ ಎದುರಾಗಿರುವ ಕಠಿಣ ಪರಿಸ್ಥಿತಿ ಹಾಗೂ ನೌಕಾಯಾನ ಸ್ವಾತಂತ್ರ್ಯವನ್ನು ಮರುಸ್ಥಾಪಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಮುಂದಿನ ಎರಡು ದಿನಗಳಲ್ಲಿ ಆಂಧ್ರಪ್ರದೇಶ, ತಮಿಳುನಾಡು, ಪುದುಚೇರಿ ಮತ್ತು ಕರೈಕಲ್ ಪ್ರದೇಶಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 45 ಅಂಕಗಳ ಇಳಿಕೆಯೊಂದಿಗೆ 77,423 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 6 ಅಂಕ ಇಳಿಕೆಯ ನಂತರ 24,202 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 4 ಪೈಸೆ ಇಳಿಕೆಯೊಂದಿಗೆ 95.40 ರೂಪಾಯಿಯಷ್ಟಿತ್ತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಸಮಯ ಆಗಿದೆ 11:46 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳುವಂತಹ ಸಮಯ ಇದು, ಮೂಡಿ ಬರ್ತಾ ಇದೆ. ನಿಹಾಲ್ ತಾವ್ರೊ ಅವರ ಧ್ವನಿಯಲ್ಲಿ ಪ್ರೀಮಿಯರ್ ಪದ್ಮಿನಿ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ. ಹಾಗೇನೆ ಶ್ರೀಮುರುಳಿ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಭರಾಟೆ ಚಿತ್ರದ ಗೀತೆ, ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಸಮಯ ಆಗಿದೆ 11:31:46. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ಕಲಾ ಭಾರತೀಯ ಸಮಯ. ಕಲೆಗೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಈ ನಮ್ಮ ಕಲಾಭಾರತಿ. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಒಂದು ಗೀತೆಯ ನಂತರ ಮತ್ತೆ ನಿಮ್ಮ ಜೊತೆ ಆಗ್ತೀನಿ. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಮೂಡಿ ಬರ್ತಾ ಇದೆ ಕರ್ಣ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ MS ರಂಗರಾವ್ ಅವರ ಸಂಗೀತವಿದೆ.

ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಕಲಾ ಭಾರತಿಯಲ್ಲಿ ಸಾಕ್ತಾ ಇದ್ದೀವಿ ನಾವು. ಬಹಳಷ್ಟು ಸಂದೇಶಗಳು ಆಗ್ಲೇ ಬಂದು ನಮ್ಮನ್ನ ತಲುಪಿದೆ. ಇಂದಿನ ಕಲಾ ಭಾರತೀಯ ಅತಿಥಿಯ ಬಗ್ಗೆ ಯಾರಿರ್ಬೋದು ಇಂದಿನ ಅತಿಥಿ ಅಂತ ಕರೆಕ್ಟ್ ಆಗಿ ಎಲ್ಲರೂ ಊಹೆ ಮಾಡಿನೇ ಕಳಿಸಿದ್ದಾರೆ. ಹೌದು, ಇಂದಿನ ಕಲಾ ಭಾರತೀಯ ಅತಿಥಿ ಸುಮಲತಾ ಅಂಬರೀಶ್ ಅವರು. ಅವರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ತಾ ಸುಮಧುರವಾದ ಗೀತೆಗಳನ್ನ ಕೂಡ ಆಲಿಸಬಹುದು. ಸುಮಲತಾ ಅವರು ಭಾರತೀಯ ಚಿತ್ರರಂಗದ ಪ್ರಸಿದ್ಧ ನಟಿ ಮತ್ತು ರಾಜಕಾರಣಿ ಕೂಡ. ಹೌದು, ಇವರು ಹುಟ್ಟಿದ್ದು ಚೆನ್ನೈಯಲ್ಲಿ. ಕನ್ನಡ ಸೇರಿದಂತೆ ತೆಲುಗು, ಮಲಯಾಳಂ, ತಮಿಳು ಮತ್ತು ಹಿಂದಿ ಭಾಷೆಗಳಲ್ಲಿ 220 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರು. ತಮ್ಮ 15ನೇ ವಯಸ್ಸಿನಲ್ಲೇ ಆಂಧ್ರಪ್ರದೇಶದಲ್ಲಿ ನಡೆದ ಒಂದು ಸೌಂದರ್ಯ ಸ್ಪರ್ಧೆಯಲ್ಲಿ ಗೆದ್ದ ನಂತರ ಇವರು ಚಿತ್ರರಂಗವನ್ನು ಪ್ರವೇಶಿಸುತ್ತಾರೆ. ಮೂಡಿ ಬರ್ತಾ ಇದೆ ಒಂದು ಸುಮಧುರವಾದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ತಾಯಿಗೊಬ್ಬ ಕರ್ಣ ಚಿತ್ರದಿಂದ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ನಾವು ಸುಮಲತಾ ಅಂಬರೀಶ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ರವಿಚಂದ್ರ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಇವರು ಪಾದಾರ್ಪಣೆ ಮಾಡಿದರು. ಇವರು ಕನ್ನಡದಲ್ಲಿ ಅಭಿನಯಿಸಿದ ಚಿತ್ರಗಳ ಬಗ್ಗೆ ಹೇಳೋದಾದರೆ ರವಿಚಂದ್ರ, ತಾಯಿಯ ಕನಸು, ಆಹುತಿ, ತಾಯಿಯ ಹೊಣೆ, ಕರ್ಣ, ನ್ಯೂಡೆಲ್ಲಿ, ಹಾಂಕಾಂಗ್ನಲ್ಲಿ ಏಜೆಂಟ್ ಅಮರ್, ಸತ್ಯಜ್ಯೋತಿ, ಮಹೇಶ್ವರ ಹಾಗೆ

ಇನ್ನೂ ಹಲವಾರು ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪೋಷಕ ನಟಿಯಾಗಿ ಕೂಡ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಮೂಡಿ ಬರ್ತಾ ಇದೆ ಆಹುತಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಕಲಾಭಾರತಿಯಲ್ಲಿ ನಾವು ಸುಮಲತಾ ಅಂಬರೀಶ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಮತ್ತೊಂದು ಸುಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಹಾಂಕಾಂಗ್ನಲ್ಲಿ ಏಜೆಂಟ್ ಅಮರ್ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯಕ್ಕೆ ಪೀಟರ್ ಜೆ ಕ್ಯಾಮಿಸೋಲ್ ಅವರ ಸಂಗೀತವಿರುವ ಗೀತೆ.

ಕಲಾಭಾರತಿಯಲ್ಲಿ ಸುಮಲತಾ ಅಂಬರೀಷ್ ಅವರ ಬಗ್ಗೆ ಮಾತಾಡ್ತಾ ಮಾಹಿತಿಯನ್ನು ಪಡೆದುಕೊಳ್ತಾ ಹಾಗೆ ಸುಮಧುರವಾದ ಗೀತೆಯನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಇವರ ಅಭಿನಯದ ತೆಲುಗು ಚಿತ್ರ ಶ್ರುತಿ ಲಯಲು ಅಭಿನಯಕ್ಕೆ ಆಂಧ್ರಪ್ರದೇಶ ಸರ್ಕಾರದ ಪ್ರತಿಷ್ಠಿತ ನಂದಿ ಪ್ರಶಸ್ತಿ ಕೂಡ ದೊರೆತಿದೆ. ಹಾಗೇನೆ ಬಹಳಷ್ಟು ಸಂದೇಶಗಳು ಕೂಡ ಬಂದು ನಮ್ಮನ್ನ ತಲುಪಿದೆ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ ನನಗೆ ಸ್ವಾಗತವನ್ನ ಕೋರ್ತಿದ್ದಾರೆ. ನಿಮ್ಗೆಲ್ಲರಿಗೂ ಆಗ್ಲೇ ಸ್ವಾಗತವನ್ನ ಕೋರಿ ಆಗಿದೆ ನಾನು. ಹಾಗೇನೆ ಇಂದು ನಟಿ ಸುಮಲತಾ ಅವರ ಜನ್ಮದಿನ, ಅವರ ಕಲಾಭಾರತಿ ಮಾಡ್ತೀರಾ ಅಂತ ಹರೀಶ್ ಮಲ್ಲೇಶ್ವರಂ ಇಂದ ಸಂದೇಶ ಕಳಿಸಿದ್ದಾರೆ. ಮಾಡಿ ಮುಗಿಸೋ ಸಮಯ ಕೂಡ ಬಂದಾಯ್ತು. ಹಾಗೆ ನೇತ್ರಾ ಕೆಂಗೇರಿಯವರು, ಸುಮಲತಾ ಮೇಡಮ್ ಅವರು ಇಂದಿನ ಕಲಾಭಾರತಿಯ ಅತಿಥಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ. ಬಹುಭಾಷಾ ನಟಿ ಅಂದ್ರೂ ತಪ್ಪಿಲ್ಲ, ನೆರೆ ರಾಜ್ಯದಲ್ಲಿ ಹುಟ್ಟಿ ನಮ್ಮ ಕರುನಾಡ ಸೊಸೆ ಆದರೂ ಪಿಟೀಲ್ ಚೌಡಯ್ಯನವರ ಸೊಸೆಯಾಗಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ ಅವರು ಸುಮಲತಾ ಕರ್ಣನ ಬಾಳಿಗೆ ಬೆಳಕಾಗಿ ಸುಮಲತಾ ಅಂಬರೀಷ್ ಎಂದೇ ಪ್ರಸಿದ್ಧಿ. ಬಹಳ ಸುಂದರವಾದ ಸಂದೇಶ. ಹಾಗೆ ಶ್ರೀ ಹೋವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಹ್ಯಾಪಿ ಬರ್ತ್ಡೇ ಟು ಯು ಸುಮಲತಾ ಅಂತ ಹೇಳ್ತಾ ಇದ್ದಾರೆ. ಕಲಾಭಾರತಿ ಚೆನ್ನಾಗಿದೆ, ರವಿಚಂದ್ರ ನನ್ನ ಫೇವರೇಟ್ ಮೂವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗಗನ್ ರಾಜ್ಕುಮಾರ್ ಮಾರಿಕಣಿ ವೆಹಿರಿಯೂರು ತಾಲೂಕಿನಿಂದ ಹೇಳ್ತಾ ಇದ್ದಾರೆ, ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಸುಮಲತಾ ಅಂಬರೀಷ್ ಅವರ ಮಾಹಿತಿ ಉತ್ತಮವಾಗಿ ಮೂಡಿ ಬಂದಿದೆ, ವಾಹಿನಿಗೆ ಅನಂತಾನಂತ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು ಸೂಪರ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ತಾ ಇದ್ದಾರೆ, ಯಾರು ಹೆಸರು ಬರೆದಿಲ್ಲ ಇವರು, ನೋಡೋಣ ಯಾರು ಹೆಸರು ಅಂತ ಹೇಳ್ತೀನಿ ಆಮೇಲೆ. ಹಾಗೆ ನಂಬರ್ ಎಂಡಿಂಗ್ ವಿತ್ ಇದು 5110 9. ಹಾಗೆ ಇಂದಿನ ಕಲಾಭಾರತಿಯ ಅತಿಥಿ ಚಿತ್ರನಟಿ ಸುಮಲತಾ ಅಂಬರೀಷ್ ಅವರ ಬಗ್ಗೆ ಮಾಹಿತಿ ಮತ್ತು ಹಾಡುಗಳು ಇಷ್ಟ ಆಯಿತು ಅಂತ ಸುರೇಶ್ ಭಟ್ ಗೌರಿ ಬಿದನೂರಿನಿಂದ ಸಂದೇಶವನ್ನು ಕಳಿಸಿದರೆ, ಮಾಯಣ್ಣ ಬಡಾವಣೆ ಅವರಿಂದ, ಅಂಬರೀಷ್ ಮಾಯಣ್ಣ ಬಡಾವಣೆ, ಕರ್ಣ ಚಿತ್ರದಲ್ಲಿ ಸುಮಲತಾ ಅವರ ಅಭಿನಯ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಗುಳೆದಗುಡದಿಂದ ವಿರೂಪಾಕ್ಷಪ್ಪ ಅವರು ಹೇಳ್ತಾ ಇದ್ದಾರೆ, ತಾಯಿಯ ಹೊಣೆ ಸಿನಿಮಾದಲ್ಲಿ ಮುಗಿಲ ಮಲ್ಲಿಗೆಯೋ ಹಾಡು ನಮಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಲಸೂರಿನಿಂದ ರಾಜೇಶ್ ಅವರು ಕೂಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ರೆ, ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಸುಮಲತಾ ಅಂಬರೀಷ್ ಅವರ ಕುರಿತು ಮಾಹಿತಿ ಚೆನ್ನಾಗಿತ್ತು, ಹಾಡು ಕೂಡ ಚೆನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೆ. ಹಾಗೆ ಹಾಡುಗಳು ಸೂಪರೋ ಸೂಪರು ಅಂತ ವೀಣಾ ಫ್ರಾಮ್ ನ್ಯಾಮತಿ, ನ್ಯಾಮತಿಯಿಂದ ವೀಣಾ ಅವರು ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಹೌದು, ಇಂದು ಸುಮಲತಾ ಅವರ ಜನ್ಮದಿನ. ಸುಮಲತಾ ಅವರಿಗೆ ವಿವಿಧ ಭಾರತೀಯ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಸಮಯ ಆಗಿದೆ 11:56:38. ಕಲಾಭಾರತಿಯ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಇಂದಿನ ಕಲಾಭಾರತಿಯಲ್ಲಿ ಸುಮಲತಾ ಅಂಬರೀಷ್ ಅವರ ಬಗ್ಗೆ ಪ್ರಸಾರವಾದ ಮಾಹಿತಿ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಲಾಭಾರತಿಯನ್ನ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರ ಕೂಡ ಕೇಳಬಹುದು ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. ಮೂಡಿ ಬರ್ತಾ ಇದೆ ಕಥಾನಾಯಕ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ನಾಡಿದ್ದು ರಾಷ್ಟ್ರೀಯ ಕ್ರೀಡಾ ದಿನ. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನಾಚರಣೆ. ರಾಷ್ಟ್ರೀಯ ಕ್ರೀಡಾ ದಿನದ ಪೂರ್ವಭಾವಿಯಾಗಿ ಕೇಂದ್ರ ಕ್ರೀಡಾ ಸಚಿವಾಲಯ ಆಯೋಜಿಸಿರುವ ಖೇಲೋ ಇಂಡಿಯಾ ಖೇಲ್ ಕಿ ಬಾತ್ ಪಿಎಂ ಕೆ ಸಾಥ್ ಸಂವಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11:30 ಹೊಸದಿಲ್ಲಿಯಿಂದ ವರ್ಚುವಲ್ ವೇದಿಕೆಯಲ್ಲಿ ಮಾತನಾಡುತ್ತಿದ್ದಾರೆ. ಐಐಟಿ, ಐಐಎಂ ಹಾಗೂ ಏಮ್ಸ್ ಸೇರಿದಂತೆ ದೇಶಾದ್ಯಂತ 1500 ಹೆಚ್ಚು ಶೈಕ್ಷಣಿಕ ಸ್ಥಳಗಳಲ್ಲಿ ಹಾಗೂ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಜೆಜಿ ಕಾಲೇಜ್ ಆಫ್ ಕಾಮರ್ಸ್ ಸಭಾಂಗಣ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳ ಖೇಲೋ ಇಂಡಿಯಾ ನೇರ ಸಂವಾದ ಕಾರ್ಯಕ್ರಮ ಪ್ರಸಾರಗೊಳ್ಳುತ್ತಿದೆ. ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ಯೋಜನಾಬದ್ಧ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದ ಪ್ರಧಾನಮಂತ್ರಿಯವರು, ಕ್ರೀಡಾ ಪಯಣ ದೇಶದ ಒಲಿಂಪಿಕ್ಸ್ ಮಹತ್ವಾಕಾಂಕ್ಷೆ, ಯುವ ನಾಯಕತ್ವ, ವಿಕಸಿತ ಭಾರತ ಹಾಗೂ ನಶೆ ಮುಕ್ತ ಯುವಜನತೆ, ಹೀಗೆ ಒಟ್ಟು 5 ಬಿಂದುಗಳ ಮೇಲೆ ಅವರು ಮಾತನಾಡುತ್ತಿದ್ದಾರೆ. ಇಂದು ವಿಶ್ವ ಕೆರೆಗಳ ದಿನಾಚರಣೆ. ಕೆರೆಗಳನ್ನು ಉಳಿಸಿ, ನೀರನ್ನು ಸಂರಕ್ಷಿಸಿ, ಭವಿಷ್ಯವನ್ನು ರಕ್ಷಿಸಿ, ಕೆರೆಗಳು ಪ್ರಕೃತಿಯ ಜೀವನಾಡಿ ಎಂಬ ಧ್ಯೇಯದೊಂದಿಗೆ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಕೆರೆಗಳ ಸ್ವಚ್ಛತೆ ಹಾಗೂ ಜನಜಾಗೃತಿ ಕಾರ್ಯಕ್ರಮಗಳು ನಾಡಿನಾದ್ಯಂತ ಹಲವೆಡೆ ಆಯೋಜಿತವಾಗಿವೆ. ನೇಪಾಳ ಪ್ರವಾಸಕ್ಕೆ ತೆರಳಿರುವ ಕರ್ನಾಟಕದವರು ಸಂಪರ್ಕಕ್ಕೆ ಸಿಗದಿದ್ದರೆ ಶುಲ್ಕರಹಿತ ಸಹಾಯವಾಣಿ 1070 ಅಥವಾ 08022 253707 ಕರೆ ಮಾಡಿ ಮಾಹಿತಿ ನೀಡುವಂತೆ ಕಂದಾಯ ಇಲಾಖೆ ಸೂಚಿಸಿದೆ. ಮಾನಸ ಸರೋವರ ಯಾತ್ರೆಗಾಗಿ ನೇಪಾಳಕ್ಕೆ ತೆರಳಿದ್ದ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕು ಕೊಡ್ಲಿ ಗ್ರಾಮದ

ಮಲ್ಲಿನಾಥ್ ಹಾಗೂ ಕನಕಪುರದ ಸಂಗಮೇಶ್ ನೇಪಾಳದ ಬೆಟರ್ವಾಟಿಯಲ್ಲಿ ಸುರಕ್ಷಿತವಾಗಿದ್ದಾರೆ ಎಂದು ವರದಿಯಾಗಿದೆ. ಪಶ್ಚಿಮಘಟ್ಟ ವ್ಯಾಪ್ತಿಯ ರಾಜ್ಯದ 10 ಜಿಲ್ಲೆಗಳ 1449 ಗ್ರಾಮಗಳು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಕೇಂದ್ರ ಅಧಿಸೂಚನೆ ಹೊರಡಿಸಿದ ಹಿನ್ನೆಲೆ ಸೆಪ್ಟೆಂಬರ್ನಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಒಂದು ದಿನದ ವಿಶೇಷ ಅಧಿವೇಶನ ನಡೆಸುವ ಬಗ್ಗೆಯೂ ಚಿಂತಿಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಪರವಾನಿಗೆ ಪಡೆದು ಹೋಂಸ್ಟೇ ನಡೆಸುವುದು ಕಡ್ಡಾಯ. ಕಾನೂನುಬಾಹಿರವಾಗಿ ಹೋಂಸ್ಟೇ ನಡೆಸಿದರೆ ಕಾನೂನು ಪ್ರಕಾರ ಕ್ರಮ ಜರುಗಿಸುವುದಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಇ ಬಾಲಕೃಷ್ಣಪ್ಪ ಕಟ್ಟುನಿಟ್ಟಾಗಿ ಸೂಚಿಸಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ರಾಯಚೂರಿನ ಮಂಚಾಲಯ ಮಂತ್ರಾಲಯದ ಶ್ರೀಮಠದಲ್ಲಿ ಇಂದಿನಿಂದ ಸೆಪ್ಟೆಂಬರ್ 2ನೇ ತಾರೀಖಿನವರೆಗೆ ಸಪ್ತರಾತ್ರೋತ್ಸವ ಜರುಗಲಿದೆ. ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಇಂದು ಸಪ್ತರಾತ್ರೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಸೆಪ್ಟೆಂಬರ್ 1ರಂದು ಶ್ರೀ ಸುಜ್ಞಾನೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ ನಡೆಯಲಿದೆ. 1000 ಹಾಡುಗಳ ಸರದಾರ ಹುಕ್ಕೇರಿ ಬಾಳಪ್ಪನವರ ದತ್ತಿ ಕಾರ್ಯಕ್ರಮ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಜರುಗಿತು. ಹಿರಿಯ ಚಿಂತಕ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಯರಗಟ್ಟಿಯ ಅಶೋಕ್ ಹಾದಿಮನಿ ಹುಕ್ಕೇರಿ ಬಾಳಪ್ಪನವರ ವ್ಯಕ್ತಿತ್ವ ಮತ್ತು ಕೃತಿತ್ವದ ಕುರಿತು ಮಾತನಾಡಿದರು. ಹಿರಿಯ ಸಂಶೋಧಕರಾಗಿದ್ದ ಡಾ ಎಂಎಂ ಕಲಬುರ್ಗಿ ಅವರ 11ನೇ ಹುತಾತ್ಮ ದಿನಾಚರಣೆಯನ್ನು ಡಾ ಎಂಎಂ ಕಲಬುರ್ಗಿ ರಾಷ್ಟೀಯ ಪ್ರತಿಷ್ಠಾನ 30ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಿದೆ. 17 ವರ್ಷದ ಅಪೂರ್ವ ಕಾಂಬ್ಳೆ ಬೆಂಗಳೂರಿನಲ್ಲಿ ನಡೆದ ರೋಡ್ ಟು ಜಿಸಿಎಲ್ ಫೆಡರೇಟೆಡ್ ರ್ಯಾಪಿಡ್ ಚೆಸ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. 700ಕ್ಕೂ ಹೆಚ್ಚು ಆಟಗಾರರು ಭಾಗವಹಿಸಿದ್ದ ಟೂರ್ನಿಯನ್ನು ಗ್ಲೋಬಲ್ ಚೆಸ್ ಲೀಗ್ ಸಂಯೋಜಿಸಿತ್ತು. ಸಮ್ಮೇದ್ ಜಯಕುಮಾರ್ 2ನೇ ಸ್ಥಾನದೊಂದಿಗೆ ರನ್ನರ್ಸ್ ಅಪ್ ಹಾಗೂ ವೈದ್ಯನಾಥನ್ ಕಣ್ಣನ್ 3ನೇ ಸ್ಥಾನ ಗಳಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಸಮಯ ಆಗಿದೆ 12:06. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ನಿಮ್ಮ ಇಷ್ಟದ ಗೀತೆಗಳನ್ನು ನಿಮ್ಮ ಆಕಾಶವಾಣಿ ವಿವಿಧ ಭಾರತಿ ಕನ್ನಡದಲ್ಲಿ ನೀವು ಕೇಳಲು ನೀವು ನಮಗೆ ಕರೆ ಮಾಡಬೇಕು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ 0802226125257. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ನೀವು ರಿಕ್ವೆಸ್ಟ್ ಮಾಡಬಹುದು, ಅದನ್ನು ನಾವು ಪ್ರಸಾರ ಮಾಡ್ತೀವಿ. ದಯವಿಟ್ಟು ಒಂದು ವಾರದ ಹಿಂದೆ, ಒಂದು 15 ದಿನದಿಂದ, ತಿಂಗಳಿಂದ ಕರೆ ಮಾಡಿದವರು ಮಾಡದೆ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಿ. ಹೊಸಬರ ಗೀತೆಗಳನ್ನು ಕೇಳುವ ಅವಕಾಶ ಕೂಡ ನಮ್ಮ ನಿಮ್ಮೆಲ್ಲರದಾಗಲಿ. ಹಾಗೆ ಹೊಸಬರಿಗೆ ತಾವು ಕೂಡ ವಿವಿಧ ಭಾರತಿಯಲ್ಲಿ ಕರೆ ಮಾಡಿ ನಮ್ಮ ಧ್ವನಿ ಕೂಡ ವಿವಿಧ ಭಾರತಿಯಲ್ಲಿ ಪ್ರಸಾರ ಆಯಿತು, ಹಾಗೆ ನಮ್ಮ ಹಾಡು ಕೂಡ ಪ್ರಸಾರ ಆಯಿತು ಅನ್ನೋ ಸಂತೃಪ್ತಿ ಖುಷಿ ಕೂಡ ಅವ್ರದ್ದಾಗಲಿ ಅಂತ ಹೇಳ್ತಾ ಈಗ ಒಂದು ಕರೆ ಸಿದ್ಧವಾಗಿದೆ, ಯಾರು ಅಂತ ನೋಡುವಂತ ಸಮಯ. ಹಲೋ
1: ಹಲೋ ಮೇಡಮ್,
0: ನಮಸ್ತೆ. ಯಾರು ಮಾತಾಡ್ತಿರೋದು?
1: ನಾನು ಗದಗ ಜಿಲ್ಲೆ ಶಿಗ್ಲಿ ಅಂತ ಮೇಡಮ್, ಕಾರ್ತಿಕ್ ಕೋಪರ್ಡೆ ಅಂತ.
0: ಕಾರ್ತಿಕ್ ಅವ್ರೆ, ಏನ್ ಮಾಡ್ಕೊಂಡಿರೋದು ನೀವು?
1: ನಾನು ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ಮೇಡಮ್.
0: ಪ್ಯಾರಾಮೆಡಿಕಲ್
1: ಗ್ರಾಜುಯೇಟ್ ಕಂಪ್ಲೀಟ್ ಆಯ್ತು.
0: ಓಕೆ, ಜಾಬ್ ಗಿವ್ ಮಾಡ್ತಾ ಇದ್ದೀರಾ ಅಥವಾ?
1: ಇನ್ನೂ ಇಲ್ಲ ಮ್ಯಾಮ್, ಸರ್ಚಿಂಗ್ ಅಲ್ಲಿ ಇದ್ದೀನಿ.
0: ಸರ್ಚಿಂಗ್ ಅಲ್ಲಿ ಇದ್ದೀರಾ? ಕೇಳ್ತಾ ಇರ್ತೀರಾ ವಿವಿಧ ಭಾರತಿನ?
1: ಹಾ ಮೇಡಮ್, ದಿನ ಕೇಳ್ತಾ ಇರ್ತೀವಿ.
0: ಯಾವ ಪ್ರೋಗ್ರಾಮ್?
1: ನಿನ್ನೆ ಕಾಲ್ ಮಾಡಿದ್ವಿ, ನಿನ್ನೆ ಕಾಲ್ ಕನೆಕ್ಟ್ ಆಗಲಿಲ್ಲ ಮೇಡಮ್ ಅದು.
0: ಓಕೆ, ಯಾವಾಗ ಮಾತಾಡಿದ್ರಿ ಲಾಸ್ಟ್ ಟೈಮ್?
1: ಅದೇ ಮೇಡಮ್, ಲಾಸ್ಟ್ ಟೈಮ್ ಅಂದ್ರೆ ನಿನ್ನೆ ಕಾಲ್ ಮಾಡಿದ್ವಿ, ಕನೆಕ್ಟ್ ಆಗಲಿಲ್ಲ, ಇವತ್ತು ಕನೆಕ್ಟ್ ಆಯ್ತು ಮೇಡಮ್.
0: ಅಂದ್ರೆ ಫಸ್ಟ್ ಟೈಮ್ ಕಾಲ್ ಮಾಡಿರೋದಾ ನೀವು?
1: ಹಾ ಮೇಡಮ್.
0: ಓಕೆ, ಖಂಡಿತ. ಈಗ ನಿಮ್ಮ ಒಂದು ಇಷ್ಟದ ಗೀತೆ ಯಾವುದು ಅಂತ ಹೇಳಬಹುದಾ?
1: ಸ್ನೇಹಲೋಕ ಪಿಕ್ಚರ್ ದಿಂದ ಇದು ಮೇಡಮ್, ಒಂದೇ ಉಸಿರಂತೆ ಇನ್ನು ನಾನು ನೀನು ಅಂತಿದೆ ಇಲ್ಲ ಮೇಡಮ್.
0: ಓಕೆ, ಈ ಹಾಡು ಹಾಡ್ತೀರಾ ನೀವು?
1: ಹಾ ಮೇಡಮ್, ಎರಡು ಲೈನ್ ಬರುತ್ತೆ.
0: ಓಕೆ ಹಾಡಿ.
1: ಒಂದೇ ಉಸಿರಂತೆ ಇನ್ನು ನಾನು ನೀನು, ನಾನು ನೀನು ಬೇರೆ ಏನು, ನಾನೇ ನೀನು ನೀನೇ ನಾನು.

0: ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ಒಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ, ಕಾಲರ್ ಒಬ್ರು ರೆಡಿ ಇದ್ದಾರೆ, ಯಾರಂತ ನೋಡೋಣ. ಹಲೋ,
2: ನಮಸ್ಕಾರ.
1: ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ನಿರಂಜನ್ ಕುಮಾರ್ ಅಂತ, ಬೆಂಗಳೂರಿಂದ.
1: ಬೆಂಗಳೂರಿಂದ ನಿರಂಜನ್ ಕುಮಾರ್, ಏನ್ ಮಾಡ್ಕೊಂಡಿರೋ ಒಂದು ನಿರಂಜನ್ ಅವರೇ?
2: ಮೇಡಮ್ ಅವರೇ, ನಾನು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀನಿ ಬೋರಿಂಗ್ ಹಾಸ್ಪಿಟಲ್ ಶಿವಾಜಿನಗರದಲ್ಲಿ.
1: ಓಕೆ, ಅವಾಗ ಕೆಲಸ ಮಾಡ್ಕೊತಾ ಮಾಡ್ಕೊತಾ ವಿವಿಧ ಭಾರತಿ ಕೇಳ್ತಾ
2: ಕೆಲಸ ಮಾಡ್ತಾ ಮಾಡ್ತಾನೆ ಹಂಗೆ ಲೈನ್ ಕರೆ ಮಾಡ್ತಾ ಇದೆ, ಲೈನ್ ಸಿಗ್ಲಿಲ್ಲ. ಇವಾಗ ಸಿಕ್ಕಿದೆ.
1: ಓ, ಇವತ್ತು ಡ್ಯೂಟಿ ರಜಾನಾ?
2: ಇಲ್ಲ ಮೇಡಮ್ ಅವರೇ, ಡ್ಯೂಟಿಯಲ್ಲಿ ಇದ್ದೀನಿ.
1: ಡ್ಯೂಟಿಲ ಇದ್ದೀರಾ?
2: ಹ್ಞೂ ಮೇಡಮ್ ಅವರೇ, ಡ್ಯೂಟಿಯಲ್ಲಿ ಇದ್ದೀನಿ. ಪೇಷಂಟ್ ಎಲ್ಲ ಇದಾರಲ್ಲ, ಅವ್ರನ್ನೆಲ್ಲ ನೋಡ್ಕೊಬೇಕು. ಹಂಗೆ ಹಂಗೆ ನಮ್ಮ ಫ್ರೆಂಡ್ ಅವ್ರ ಹತ್ರ ಮಾತಾಡಿ ಮೇಡಮ್, ಆತ್ಮ ಸ್ನೇಹಿತರು.
1: ಓಕೆ, ಕೊಡಿ ಕೊಡಿ. ಹಲೋ
3: ಹಲೋ,
1: ಯಾರು ಮಾತಾಡ್ತಿರೋದು?
3: ವರಲಕ್ಷ್ಮಿ ಅಂತ.
1: ವರಲಕ್ಷ್ಮಿ ಪೀಣ್ಯ. ಹೇಳಿ ಹೇಳಿ ವರಲಕ್ಷ್ಮಿ ಅವರೇ, ಮಾತಾಡಿ. ಚೆನ್ನಾಗಿದ್ದೀರಾ? ಹಾಕ್ತಿವಿ. ಏನ್ ಮಾಡ್ಕೊಂಡಿರೋದು ನೀವು ವರಲಕ್ಷ್ಮಿ?
3: ಮೇಡಮ್,
1: ಏನ್ ಮಾಡ್ತಿದ್ದೀರಾ ನೀವು ವರಲಕ್ಷ್ಮಿ ಅವರು?
3: ನಾವು ಇಲ್ಲೇ ಬೋರಿಂಗ್ ಹಾಸ್ಪಿಟಲ್ ವರ್ಕ್ ಮಾಡ್ತೀವಿ ಮೇಡಮ್.
1: ವರ್ಕ್ ಮಾಡ್ತಿದ್ದೀರಾ? ಓಕೆ, ಕಲೀಗ್ಸ್ ನೀವು
3: ಮೇಡಮ್
1: ಜೊತೆ ಕೆಲಸ ಮಾಡೋರು ಅಂತ ಹೇಳಿದೆ.
3: ಓಕೆ,
1: ಖಂಡಿತ. ಅವರು ಆಕಸ್ಮಿಕ ಚಿತ್ರದ ಗೀತೆನ ಕೇಳಿದ್ದಾರೆ ಅಲ್ವಾ?
3: ಹೌದು ಮೇಡಮ್.
1: ಖಂಡಿತ ಪ್ರಸಾರ ಮಾಡ್ತೀವಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಓಕೆ, ಥ್ಯಾಂಕ್ ಯು ಮೇಡಮ್.
1: ಆಕಸ್ಮಿಕ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ.

0: ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕೇಳುಗರು ಕರೆ ಮಾಡಿ ಸುಮಧುರವಾದ ಗೀತೆಗಳನ್ನ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಾವು ಗೋವಿಂದ ಗೋಪಾಲ್ ರಾಜ್ ಅಂತ ದೊಬ್ಲಾಪುರದಿಂದ. ಮೇಡಮ್ ಅವರೇ, ವನಿತಾ ಶಶಿಧರ್ ಅವರೇ?
0: ವಿನುತಾ,
1: ಸಾರಿ, ವಿನುತಾ ಶಶಿಧರ್ ಅವರೇ.
0: ಪರವಾಗಿಲ್ಲ,
1: ಅದು ವನಿತಾ ಅಂತ ನಮ್ ಸೊಸೆ ಹೆಸರು.
0: ಓಕೆ, ಪರವಾಗಿಲ್ಲ,
1: ಸಾರಿ ಸಾರಿ ಸಾರಿ,
0: ಪರವಾಗಿಲ್ಲ. ಏನ್ ಮಾಡ್ಕೊಂಡಿದ್ದೀರಿ ಗೋಪಾಲ್? ಗೋಪಾಲ್ ರಾಜು ಅಲ್ವಾ?
1: ನಮ್ಗೆ, ನಾವು 2021 ಕೇಳ್ತಾ ಇದ್ದೀವಿ ಮೇಡಮ್. ಅಂದ್ರೆ ನಮಗೆ ಶುಗರಿನ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಆಗಿದೆ. ಮೊದಲು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ವಿ, ಈಗ ಮನೆಗೆ ಇದ್ವಿ ಮೇಡಮ್. ಅವ್ರೆ, ಮಗ ಇಂಜಿನಿಯರ್, ಮಗನ ಮನೆಗೆ ಇದ್ವಿ.
0: ಹೌದಾ? ಮಳೆ ಎಲ್ಲ ಇದೆಯಾ ನಿಮ್ ಊರ್ ಕಡೆ?
1: ಇಲ್ಲ ಮೇಡಮ್, ಅಂದ್ರೆ ಮಳೆ ಇಲ್ಲ ದೊಡ್ಡ ಕಡೆ.
0: ಮಳೆ ಇಲ್ವಾ?
1: ಯಾವಾಗ ಒಂದೊಂದ್ಸತಿ ಹೋದ ವಾರದಾಗ ಒಂದ್ಸತಿ ಬಿದ್ದಿತ್ತು, ಅವಾಗೇನ್ ಬಿತ್ತೇನೋ ಮಾಡಕ್ಕಲ್ಲ. ಏನಿಲ್ಲ, ಒಂದ್ ರಿಕ್ವೆಸ್ಟ್ ಮೇಡಮ್ ಅವ್ರೆ.
0: ಹೇಳಿ.
1: ಅದೇ ಈ ನಿಮ್ಮ ವಿವಿಧ ಭಾರತಿ ಪಾಪ ನಿನ್ನೆ ಕೃಷ್ಣಪ್ಪ ಅವರು ಬೇಕಿರೋ ಸ್ಪಂದನದಲ್ಲಿ ಮಾಡಿದ್ದವರೇ ಮಾಡ್ಬೇಡ್ರಿ ಅಂತ ಹೇಳ್ತಾರೆ ಪಾಪ. ಆದ್ರೂ ಇಲ್ಲಿ ಇಬ್ರು ಗವರ್ಮೆಂಟ್ ಅಫಿಷಿಯಲ್ಸ್, ಒಬ್ರು ಕುಂದಾನಗರಿಯಿಂದ ಶಿವಲಿಂಗ ಹಿರೇಮಠ ಅಂತ ಅವರು, ಸೋಮವಾರ ಮಾಡವರೇ ಅನಿತಾ ಅನುಪಮ ಅವ್ರು ಬಂದಿದ್ರು, ಮಂಗಳವಾರ ಚಂದ್ರು ಬಂದಿದ್ರು, ಮೊನ್ನೆ ನಿನ್ನೆ ಅಖಿಲ ಬಂದಿದ್ರು. ಮೂರು ಸತಿನೂ ಮಾಡವ್ರೆ. ಅವ್ರು ಯಾವಾಗ ಡೈಲಿನೂ ಮಾಡ್ತಾರೆ, ಮಂಗಳವಾರ ರಾತ್ರಿನೂ ಮಾಡ್ತಾರೆ. ತಿರ್ಗಿ ಇನ್ನೊಬ್ರು ವೆಂಕಟೇಶ್ ಅಂತ ಈ ಬ್ಯಾಂಕ್ ಕಾಲೋನಿಯಿಂದ, ಅವರು ಅಷ್ಟೇ ಬ್ಯಾಂಕ್ ನ ಕೆಲಸ ಮಾಡ್ತಾರಂತೆ. ಇವ್ರಿಬ್ರು ಯಾವಾಗ ಮಾಡ್ತಾರ, ಅದ್ ಹೆಂಗ್ ಕೆಲಸ ಮಾಡ್ತಾರ, ಯಾಕೋ ಆ ಮೇಷ್ಟಿ ಕೆಲಸ, ಅದ್ ಹೆಂಗ್ ಕೆಲಸ ಮಾಡ್ತಾರ, ಅದ್ ಹೆಂಗ್
0: ಕಾರ್ಯಕ್ರಮಕ್ಕೆ ಇದ್ರ ಬಗ್ಗೆ ನೀವು ಹೇಳ್ಬಹುದು. ಈಗ ಯಾವ ಹಾಡ್ಬೇಕು ಅಂತ ಹೇಳಿ.
1: ಅದೇ ಹೇಳಿದಲ್ಲ ಮೇಡಮ್, ಇದು ಲ್ಯಾಂಡ್ ಲಾರ್ಡ್ ಇಂದ.
0: ಓಕೆ, ಲ್ಯಾಂಡ್ ಲಾರ್ಡ್
1: ಇದು ನಿಂಗವ್ವ ನಿಂಗವ್ವ ಅಂತ ವಿಜಯ್ ಪ್ರಕಾಶನು.
0: ಖಂಡಿತ ಪ್ರಸಾರ ಮಾಡ್ತೀವಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ತುಂಬಾ ತುಂಬಾ ನಮಸ್ಕಾರಗಳು ವಿನಿತಾ ಮೇಡಮ್.
0: ಧನ್ಯವಾದಗಳು. ಲ್ಯಾಂಡ್ ಲಾರ್ಡ್ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ವಿಜಯ್ ಪ್ರಕಾಶ್ ಹಾಗೂ ಅನನ್ಯ ಭಟ್ ಅವರ ಗಾಯನದಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

0: ಸಮಯ ಆಗಿದೆ 12:27. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕೇಳುಗರು ಕರೆ ಮಾಡಿ ಅವರ ರಿಕ್ವೆಸ್ಟ್ನ ಕೇಳ್ತಾ ಇದ್ದಾರೆ. ಹಾಗೆ ಒಬ್ಬ ಕಾಲರ್ ಕೂಡ ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ಹೇಳಿ,
0: ನಮಸ್ಕಾರ, ನಿಮ್ಮ ಹೆಸರೇನು?
1: ಭಾಸ್ಕರ್ ಅಂತ, ಲಗ್ಗೆರೆ ಅಂತ.
0: ಭಾಸ್ಕರ್ ಅವರೇ ಲಗ್ಗೆರೆಯಿಂದ ಕರೆ ಮಾಡ್ತಾ ಇದ್ದೀರಾ?
1: ಹೌದಮ್ಮ.
0: ಯಾವಾಗ ಕರೆ ಮಾಡಿದ್ರಿ ಲಾಸ್ಟ್ ಟೈಮ್?
1: ಒಂದು 3 ತಿಂಗಳು ಮೊದಲು ಮದುವೆ ಫಸ್ಟ್ ಮಾಡಿದ್ರು, ಎರಡನೇ ಸಲ. ಅದು ನಾಳೆ ಬರ್ತ್ಡೇ ಮಗನ್ಕೋಸ್ಕರ ಫೋನ್ ಮಾಡಿದೆ ಅಮ್ಮ. ಬರ್ತ್ಡೇ ಸಂದೇಶ
0: ಒಂದು ಹಾಡು.

0: ಕೇಳಬೇಕು ಅಂತ ಫೋನ್ ಮಾಡಿದೀರಾ. ಏನ್ ಮಾಡ್ಕೊಂಡಿರೋದು ನೀವು?
1: ಟೈಲರ್ ಶಾಪ್, ಲೇಡೀಸ್ ಟೈಲರ್ ನಮ್ದು. ಸುಮಾರು ಒಂದು 25 ವರ್ಷದಿಂದ ಇದೆ ಸ್ಟೇಷನ್ ಬಿಟ್ಟರೆ ಚೇಂಜ್ ಮಾಡೋದೇ ಇಲ್ಲ. ಆದ್ರೆ ಅದು ಪ್ರೋಗ್ರಾಮ್ ಅಲ್ಲಿ ಯಾವ್ದಾದ್ರು ಅಂತ ಗೊತ್ತಾಗಲ್ಲ ಅಷ್ಟಾಗಿ ಹೇಳಕ್ಕೆ. ಅದು ಬೆಳಗ್ಗೆ ಬಂದು ಆನ್ ಮಾಡಿದ್ರೆ ನೈಟ್ ಕ್ಲೋಸ್ ಮಾಡೋ ತನಕ ಬೆಳಗ್ಗೆ 9 ದಿನ ನೈಟ್ 9 ಗಂಟೆ ತನಕ. ಹಂಗಾಗಿ ಹಾಡ್ ಚೆನ್ನಾಗಿರುತ್ತೆ. ಯಾರೆಲ್ಲ ಚೆನ್ನಾಗಿದೆ ಗೊತ್ತಿಲ್ಲ.
0: ಯಾವ ಹಾಡ್ ಬೇಕಿತ್ತು?
1: ಅಲ್ಲಿ ಬರ್ತಡೆ ತಗಮ್ಮ, ಅದೇ ಪರಶುರಾಮದ ಯಾವ್ದು ಬರುತ್ತಲ್ಲ,
0: ಪರಶುರಾಮ ಚಿತ್ರದಿಂದ.
1: ಹೌದಮ್ಮ,
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ, ಕರೆ ಮಾಡಿ.
1: ಮಗುಂದ ಇಶ್ಯೂ ಮಾಡ್ಬಿಡಿ ನಂಗೆ, ನಾಳೆ ಬರ್ತಡೆ ಅವನು.
0: ಮಗನಿಗೋಸ್ಕರ ಈ ಗೀತೆ ಪ್ರಸಾರ ಆಗ್ತಾ ಇದೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ಸ್ ಅಮ್ಮ. ಸರಿ,
0: ಭಾಸ್ಕರ್ ಅವರು ಲಗ್ಗೆರೆಯಿಂದ ಕರೆ ಮಾಡಿ ಅವರ ಮಗನಿಗೋಸ್ಕರ ಒಂದು ಗೀತೆಯನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ಪರಶುರಾಮ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ನಮಸ್ಕಾರ.
0: ನಮಸ್ಕಾರ, ನನ್ನ ಧ್ವನಿ ನನ್ಗೆ ಕೇಳಿಸ್ತಾ ಇದೆ ಸ್ವಲ್ಪ? ರೇಡಿಯೋದಿಂದ ಸ್ವಲ್ಪ ದೂರ ಬನ್ನಿ. ಓಕೆ, ಹೇಳಿ, ನಿಮ್ಮ ಹೆಸರೇನು?
1: ನನ್ನ ಹೆಸರು ಬಾಬು ಅಂತ, ಬೆಂಗಳೂರ ವಿಜ್ಞಾನಪ ದೊಡ್ಡಬಂಸಂದ್ರದಿಂದ
0: ಕರೆ ಮಾಡಿದಿರಿ. ಬಾಬು ಅವ್ರೆ, ಯಾವಾಗ ಕರೆ ಮಾಡಿದ್ರಿ, ಏನ್ ಮಾಡ್ಕೊಂಡಿದ್ದೀರಾ ನೀವು?
1: ನಾನು ಮನೇಲಿ ಇರ್ತೇನಮ್ಮ, ಕ್ಲೈಂಟ್.
0: ಓಕೆ, ಏನ್ ಯಾವಾಗ ಕರೆ ಮಾಡಿದ್ರಿ ಲಾಸ್ಟ್?
1: ಆಯ್ತಮ್ಮ, ಬಹಳ ದಿನ ಆಯ್ತು ನಮ್ ತಾಯಿ ಜೊತೆಲೆ ಇರ್ಬೇಕಾದ್ರೆ ಫೋನ್ ಮಾಡಿದ್ರು.
0: ಓಕೆ, ಯಾವ ಹಾಡ್ ಬೇಕಿತ್ತು ನಿಮ್ಗೆ?
1: ಕಲ್ಲು ವೀಣೆ ನುರಿಯಿತು ಸಾಂಗ್ ಬೇಕಾಗಿತ್ತು. ಒಲವಿನ ಜೋಡಿ, ಒಲವಿನ ಮೋಡಿ.
0: ಹೌದಾ, ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳಮ್ಮ,
0: ಥ್ಯಾಂಕ್ ಯು. ಕಲ್ಲು ವೀಣೆ ನುಡಿಯಿತು ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ವಾಣಿ ಜೈರಾಮ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಧ್ವನಿಯಲ್ಲಿ ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಸಮಯ ಆಗಿದೆ 12:44:36. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕೇಳುಗರು ಸುಮಧುರವಾದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಕೇಳ್ತಾ ಸಾಕ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ವಿವಿಧ ಭಾರತಿ ಕನ್ನಡದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳಲು ಕರೆ ಮಾಡಿ 0802226527 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ನೀವು ವಿವಿಧ ಭಾರತಿ ಕನ್ನಡದಲ್ಲಿ ಕೇಳಿಸ್ಕೋಬಹುದು ಅಂತ ಹೇಳ್ತಾ, ಕಾಲರೊಬ್ಬರು ಕರೆ ಮಾಡಿ ಯಜಮಾನ ಚಿತ್ರದಿಂದ ಗೀತೆಯನ್ನು ಕೇಳಿದ್ದಾರೆ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಅನ್ನೋ ಗೀತೆ ರಾಜೇಶ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡಿನಲ್ಲಿ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ
1: ಮೇಡಮ್, ನಮಸ್ಕಾರ. ನಾನು ಮೀರಾ ಸುಭಾಷ್ ಕುಲಕರ್ಣಿ ಅಂತ ಕೆಂಗೇರಿಯಿಂದ ಮಾತಾಡ್ತಾ ಇದ್ದೀನಿ.
0: ಮೀರಾ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ?
0: ಬಹಳ
1: ಅದೇ ಕರೆ ಮಾಡಬೇಡಿ ಅಂದ್ಬಿಡ್ತೀರಾ, ನಮ್ಗೆ ಕರೆ ಸಿಗೋದು ಬಹಳ ಅಪರೂಪ ಮೇಡಮ್. ಸಿಕ್ಕಾಗ ಮಾತಾಡ್ತೀವಿ, ನಮ್ಗೆ ಮಾಡಬೇಡಿ ಅಂತ ಯಾಕಪ್ಪ ಹೀಗಂತಾರೆ ಅಂತ ಹೇಳಿ
0: ತಪ್ಪು ತಿಳ್ಕೊಂಡಿದ್ದೀರಾ. ಕರೆ ಮಾಡಬೇಡಿ ಅಂತ ಹೇಳ್ತಿಲ್ಲ, ನಿಮಗೋಸ್ಕರ ಇರೋದು ಈ ಕಾರ್ಯಕ್ರಮ. ಕರೆ ಮಾಡ್ಬೇಕು, ಆದ್ರೆ ನಿನ್ನೆ ಮಾಡ್ದವ್ರು, ಮೊನ್ನೆ ಮಾಡ್ದವ್ರು, ಒಂದ್ ವಾರದಿಂದ, ಯಾಕಂದ್ರೆ ಬೇರೆಯವ್ರು ತುಂಬಾ ಇಲ್ಲಿ ಸಂದೇಶ ಎಷ್ಟು ಬರ್ತಾ ಇರುತ್ತೆ ಅಂದ್ರೆ, ಮೇಡಮ್ ಅವ್ರು ನಿನ್ನೆ ಮಾಡಿದ್ರು ಅವ್ರು, ಯಾಕಂದ್ರೆ ನಾವು
1: ಕೇಳಿಸ್ಕೊಂಡೆ ನಾವು ಎಷ್ಟು ಕರೆಕ್ಟ್ ಆಗಿ ಅವರು ಅಬ್ಸರ್ವ್ ಮಾಡಿದಾರೆ ನೋಡಿ ಮೇಡಮ್, ಎಷ್ಟು ಕ್ಲೀನ್ ಆಗಿ ಹೇಳಿದ್ರು ಅವರು.
0: ಕರೆಕ್ಟ್, ಯಾಕಂದ್ರೆ
1: ಇವರು ಪಬ್ಲಿಕ್ ಬಹಳ ಅವೇರ್ನೆಸ್ ಬಹಳ ಇದೆ ಇವಾಗ.
0: ಏನ್ ಗೊತ್ತಾ, ನಾವು ಡೈಲಿ ಡ್ಯೂಟಿಗೆ ಬರಲ್ಲ, ನಮ್ಗೆ ಗೊತ್ತಾಗಲ್ಲ, ಆದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ? ಸೊ ಅವ್ರು ಅಬ್ಸರ್ವ್ ಮಾಡ್ತಾರೆ, ನಮ್ಗೆ ಹೇಳ್ತಾರೆ, ಅಂಡ್ ನಮ್ಗೆ ಮೆಸೇಜಸ್ ಕೂಡ ಬರುತ್ತೆ, ಇವ್ರು ನಿನ್ನೆ ಮಾಡಿದ್ರು, ಮೊನ್ನೆ ಮಾಡಿದ್ರು, ಅವ್ರ ಅವ್ರ ಲೈನ್ ಅಲ್ಲಿ ಇಟ್ಕೊಂಡ್ರೆ ನಮ್ಗೆ ಹೆಂಗ್ ಕನೆಕ್ಟ್ ಆಗುತ್ತೆ ಅಂತ
1: ಗೊತ್ತಾಗೋದಿಲ್ಲ
0: ಅಲ್ವಾ? ಸೊ ಅದಕ್ಕೆ ನಾವು ಆಫ್ ಏರ್ ಅಲ್ಲಿ ಹೇಳ್ಬಿಡ್ತೀವಿ, ನೀವು ನಿನ್ನೆ ಮೊನ್ನೆ ಮಾಡಿದ್ರೆ ದಯವಿಟ್ಟು ಮಾಡ್ಬೇಡಿ, ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತೀವಿ, ಹೊರತು ಕರೆ ಮಾಡ್ಬೇಡಿ ಅಂತ ಯಾರಿಗೂ ಹೇಳಲ್ಲ.
1: ಹಾಗಲ್ಲ, ಅದೇ ಅಂದ್ರೆ ಈಗ ನಮ್ ಕರೆ ಮಾಡಿದಾಗ ಸಿಗೋದಿಲ್ಲ ಮೇಡಮ್. ನಾವು ಇವತ್ತು ತುಂಬಾ ದಿನ ಮಾಡ್ತಾ ಇರ್ತೀವಿ ಅನ್ಕೊಂಡು ಅದೇ ವಿಷಯದ ಅದೇ ಆ ಹಾಡು ಕೇಳ್ಬೇಕು ಕೇಳ್ಬೇಕು ಅಂತ, ಬಟ್ ಯಾವಾಗ್ಲೋ ಒಂದ್ಸರಿ ಬೈ ಚಾನ್ಸ್ ಸಿಗುತ್ತೆ ಮೇಡಮ್ ಕರೆ. ಹಾಗಾಗಿ ಇವತ್ತು ನನಗ್ ಸಿಕ್ಕಿದೆ. ನನಗೆ ಅದೇ ಹಳ್ಳಿ ಆದರೇನು ಶಿವ ಮೇಯರ್ ಮುತ್ತಣ್ಣ ಚಿತ್ರದ ಹಾಡು ಬೇಕಾಗಿತ್ತು.
0: ಖಂಡಿತ ಪ್ರಸಾರ ಮಾಡ್ತೀವಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಮೇಯರ್ ಮುತ್ತಣ್ಣ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಪಿ ಪಿ ಶ್ರೀನಿವಾಸ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಚಿ ಉದಯ್ ಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಆಗಿದೆ 12:54, ಹೇಳ್ತಾ ಹೇಳ್ತಾ 55 ಆಗಿ ಹೋಯ್ತು. ಕರೆಗೊಂದು ಹಾಡಿನ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಈಗ ಕರೆಗೊಂದು ಹಾಡಿನ ಕೊನೆಯ ಕರೆ ಯಾರ್ದು ಅಂತ ನೋಡುವಂತ ಸಮಯ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು?
1: ಶಿವಕುಮಾರ್ ಅಂತ ಮೇಡಮ್.
0: ಶಿವಕುಮಾರ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ನಾನು ಬೆಳಗ್ಲಿ ನಂಜನಗೂಡು ತಾಲೂಕು ಮೇಡಮ್.
0: ಯಾವಾಗ ಕರೆ ಮಾಡಿದ್ರಿ ಲಾಸ್ಟ್ ಟೈಮು, ಅಥವಾ ಫಸ್ಟ್ ಟೈಮ್ ಮಾಡ್ತಿರೋದಾ ಏನು? ಇದೇ ಪ್ರಥಮ ಬಾರಿಗೆ ನಿಮ್ಗೆ ಲೈನ್ ಸಿಕ್ಕಿದೆ. ಏನ್ ಮಾಡ್ಕೊಂಡಿದ್ದೀರಿ ಶಿವಕುಮಾರ್ ಅವರೇ?
1: ಮೇಡಮ್, ನಮ್ ಫ್ರೆಂಡ್ ಗೋಸ್ಕರ ನಮ್ ಫ್ರೆಂಡ್ ಬಿಲ್ಡಿಂಗ್ ಕಟ್ತಾ ಇದ್ರು ಮೇಡಮ್, ಬ್ಲೈಂಡ್ ಸ್ಕೂಲ್ ಕಟ್ತಾ ಇದೀವಿ. ನಮ್ ಫ್ರೆಂಡ್ ನಡೆಸ್ತಾ ಇರೋದು ಮೈಸೂರ್ಲ ಒಂದ್ ಆಯ್ತು ಮೇಡಮ್.
0: ಓಕೆ, ಅವ್ರಿಗೋಸ್ಕರ ಗೀತೆ ಬೇಕಾ? ನೀವೇನ್ ಮಾಡ್ಕೊಂಡಿರೋದು, ಏನ್ ಮಾಡ್ತಾ ಇದ್ದೀರಿ, ಕೆಲಸ ಮಾಡ್ತಿದ್ದೀರೋ, ಓದ್ತಾ ಇದ್ದೀರೋ?
1: ಮೇಡಮ್, ನಾನು ಇಲ್ಲಿ ಬಿಲ್ಡಿಂಗ್ ಕಟ್ಸ್ತಾ ಇದೀನಿ ಮೇಡಮ್. ನಾನು ಬ್ಲೈಂಡ್ ಸ್ಕೂಲ್ ಮೈಸೂರ್ ಬ್ಲೈಂಡ್ ಸ್ಕೂಲ್ ಲಾಸ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಮೇಡಮ್. ನಾನು ಇಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ನೋಡ್ಕೊಳಕ್ಕೆ ನಮ್ ಫ್ರೆಂಡ್ ಬಿಟ್ಟಿದ್ದಾರೆ ಮೇಡಮ್. ನಮ್ ಫ್ರೆಂಡ್ ಗೆಟ್ಟಿ ತೋರಿಸ್ತೇವೆ ಮೇಡಮ್ ಅವರು.
0: ಓಕೆ, ಯಾವ ಹಾಡು ಬೇಕಿತ್ತು?
1: ಸ್ನೇಹಿತ ಆರಾಧನಾ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಆಸಾನ್ ಬೇಕಿತ್ತು.
0: ಸೂಪರ್ ಸ್ಟಾರ್ ಚಿತ್ರದ ಗೀತೆ ಕೇಳಿದ್ರಲ್ಲ,
1: ಅದ್ನೇ ಹಾಕಿ ಮೇಡಮ್.
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೂಪರ್ ಸ್ಟಾರ್ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಹರಿಹರನ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗೀತೆ. ಈ ಗೀತೆಯೊಂದಿಗೆ ಕರೆಗೊಂದು ಹಾಡಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಬಂದಿದೆ. ಕರೆ ಮಾಡಿ ಹಾಡನ್ನು ರಿಕ್ವೆಸ್ಟ್ ಮಾಡಿದಂತಹ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಕರೆ ಸಿಗದಿದ್ದವರು ಬೇಜಾರು ಮಾಡ್ಕೋಬೇಡಿ, ಖಂಡಿತ ನಿಮಗೋಸ್ಕರನೇ ಇರೋದು ಈ ಕಾರ್ಯಕ್ರಮ. ಪ್ರಯತ್ನ ಪಡ್ತಾ ಇರಿ, ಒಂದಲ್ಲ ಒಂದಿನ ನಿಮಗೂ ಕೂಡ ಕರೆ ಸಿಗುತ್ತೆ. ಹಾಗೂ ಆಕಾಶವಾಣಿ ವಿವಿಧ ಭಾರತಿ ಕನ್ನಡದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೂಡ ನೀವು ಆಲಿಸಬಹುದು ಅಂತ ಹೇಳ್ತಾ ಕರೆಗೊಂದು ಹಾಡನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಇಂದು ನಡೆಸಿದ ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಹಾಗೂ ಗಣ್ಯರು ವರ್ಚುವಲ್ ಮೂಲಕ ಭಾಗವಹಿಸಿದ್ದರು. ದೇಶದಲ್ಲಿ ಆಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಪ್ರತಿಭಾನ್ವಿತರಿಗೆ ಪ್ರತಿ ಹಂತದಲ್ಲಿ ಬೆಂಬಲ ದೊರಕುವಂತೆ ಕ್ರೀಡಾ ವಿಶ್ವವಿದ್ಯಾಲಯದಿಂದ ಹಿಡಿದು ಆಧುನಿಕ ತರಬೇತಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಖೇಲೋ ಇಂಡಿಯಾ ಸಂವಾದದಲ್ಲಿ ಇಂದು ತಿಳಿಸಿದ್ದಾರೆ. ರಕ್ಷಣಾ ಪಡೆಯ ಯುದ್ಧ ಟ್ಯಾಂಕರ್ಗಳ ತಾಂತ್ರಿಕ ಉನ್ನತೀಕರಣ ಹಾಗೂ ದುರಸ್ತಿಗೆ ಒತ್ತಾಸೆ ನೀಡುವ ಟಿ ಸರಣಿಯ ಟ್ಯಾಂಕ್ ನವೀಕರಣ ಯೋಜನೆ ಕೇಂದ್ರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿರುವ ಕ್ಷಿಪ್ರ ಪ್ರವಾಹದಲ್ಲಿ ಸುಮಾರು 300 ಭಾರತೀಯರು ಸೇರಿದಂತೆ 1,000 ಅಧಿಕ ಜನರು ಕಾಣೆಯಾಗಿದ್ದಾರೆ ಎಂದು ನೇಪಾಳದ ವಿದೇಶಾಂಗ ಖಾತೆ ಸಚಿವರು ತಿಳಿಸಿದ್ದಾರೆ. ಕ್ಷಿಪ್ರ ಪ್ರವಾಹಗಳಿಂದ ಸಂಕಷ್ಟಕ್ಕೀಡಾಗಿರುವ ನೇಪಾಳಕ್ಕಾಗಿ ಭಾರತ ಎರಡನೇ ಹಂತದ ಸುಮಾರು 37.5 ಟನ್ ಮಾನವೀಯ ನೆರವು, ವಿಕೋಪ ಪರಿಹಾರ ಸಾಮಗ್ರಿ, ಔಷಧಿ ಹಾಗೂ ಆಹಾರ ಪೊಟ್ಟಣಗಳನ್ನು ಇಂದು ರವಾನಿಸಿದೆ. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ರಚಿಸಿದ್ದಾರೆ. ಸಚಿವರುಗಳಾದ ಮಧು ಬಂಗಾರಪ್ಪ, ಬಸವರಾಜ ರಾಯರೆಡ್ಡಿ, ಪ್ರಿಯಾಂಕ್ ಖರ್ಗೆ, ಶರಣಪ್ರಕಾಶ್ ಪಾಟೀಲ್ ಉಪಸಮಿತಿಯ ಸದಸ್ಯರಾಗಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ನಿವೇಶನಗಳನ್ನು ಸ್ವಚ್ಛಗೊಳಿಸದ ಆಸ್ತಿಗಳನ್ನು ಸ್ವಚ್ಛಗೊಳಿಸಿ ಮಾಲೀಕರಿಗೆ ದಂಡ ವಿಧಿಸುವ ಪ್ರಕ್ರಿಯೆಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಇಂದು ಚಾಲನೆ ನೀಡಿದರು. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ರಾಜ್ಯಮಟ್ಟದ 16 ವರ್ಷದ ಒಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿಯಲ್ಲಿ ಇಂದು ನಡೆದ ಮೊದಲ ಸೆಮಿಫೈನಲ್ನಲ್ಲಿ ಹಾವೇರಿ ತಂಡವು ಆತಿಥೇಯ ಬಳ್ಳಾರಿ ತಂಡವನ್ನು 2-1 ಗೋಲುಗಳ ಮೂಲಕ ಮಣಿಸಿ ಫೈನಲ್ಸ್ ಪ್ರವೇಶಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ವೀಕ್ಷಕರೇ ಎಚ್ಚರದಿಂದಿರಿ. ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
1: ಆರ್ಬಿಐ ಹೇಳುತ್ತೆ, ಯಾರಿಗಾದ್ರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ಸಮಯ ಆಗಿದೆ 1:04:30. ವಿವಿಧ ಭಾರತಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. ಸಂದೇಶವನ್ನ ಓದುವಂತ ಸಮಯ. ಸಂದೇಶ ಬಂದಿದೆ ನಮಗೆ ಮಯೂರಕೋಟೆ ಜನ್ನಾಪುರ ಭದ್ರಾವತಿಯಿಂದ. ಹೇಳ್ತಾ ಇದ್ದಾರೆ, ಕಲಾಭಾರತಿ ಮತ್ತು ಕರೆಗೊಂದು ಹಾಡು ಕೇಳುಗರ ಹಾಡು ಇಷ್ಟ ಆಯ್ತು. ಸೂಪರ್ ಕಾರ್ಯಕ್ರಮ, ಆದ್ರೆ ಕರೆ ನಮಗಂತೂ ಸಿಗ್ತಾ ಇಲ್ಲ. ಓಕೆ, ಆಕಾಶವಾಣಿಗೆ ಧನ್ಯವಾದಗಳು ಅಂತ ತಮ್ಮನ್ನು ತಾವೇ ಸಮಾಧಾನ ಮಾಡ್ಕೋತಾ ಇದ್ದಾರೆ. ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ ಹೇಳ್ತಾ ಇದ್ದಾರೆ, ಕರೆಗೊಂದು ಹಾಡು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬಂತು, ಕಾರ್ಯಕ್ರಮ ಇಷ್ಟ ಕೂಡ ಆಯಿತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ. ಕೃಷ್ಣರಾಧ ಪಾರೆ ಹೊಸಹಳ್ಳಿ ಕೋಲಾರ ತಾಲೂಕು ದಿಂದಿಂದ ಹೇಳ್ತಾ ಇದ್ದಾರೆ, ನಾವು ಕಾಲ್ ಮಾಡಿದರೆ ಲೈನ್ ಸಿಗೋದಿಲ್ಲ, ತುಂಬ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೆ ಸಂದೇಶ ಕಳಿಸಿದ್ದಾರೆ. ಯಾರಿದು ಸಂದೇಶ ಕಳಿಸಿದ್ದಾರೆ? ಗುಜ್ಜಿ ಅಂತ ಇದೆ, ರಾಗ ಗುಜ್ಜಿ ಅಂತ ಇವ್ರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಇವರು ಲಾಸ್ಟ್ ವೀಕ್ ಕರೆ ಮಾಡಿದ್ರು ಬಾಬು ಅವರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರಂ ಇಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ.

ಗೀತೆ ಮೂಡಿ ಬರ್ತಾ ಇದೆ. ಕಲ್ಟ್ ಚಿತ್ರದಿಂದ ನಿಶಾನ್ ರೈ ಅವರ ಗಾಯನದಲ್ಲಿ ಅನಿಲ್ ಕುಮಾರ್ ಮತ್ತು ನಿಶಾನ್ ರೈ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

0: ಊಟಕ್ಕೆ ಮೊದಲು ಅಥವಾ ಸಾಕುಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.
1: ಸಮಯ 1:10 ಆಗಲಿದೆ. ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 21ನೇ ಶತಮಾನದ ಅತ್ಯಾಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ನಿರ್ಮಿಸಲು ಸರ್ಕಾರ ಬದ್ಧ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಪ್ರವಾಹ ಸಂತ್ರಸ್ತರಿಗೆ ಭಾರತದಿಂದ ಎರಡನೇ ಕಂತಿನ ಭಾರೀ ಪರಿಹಾರ ಸಾಮಗ್ರಿ ರವಾನೆ, ಗಡಿ ಪ್ರದೇಶಗಳಲ್ಲಿ ಕಟ್ಟೆಚ್ಚರ. ಸೆಪ್ಟೆಂಬರ್ 12-13 ನವದೆಹಲಿಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಗೆ ಭಾರತ ಆತಿಥ್ಯ. ಹಾಗೂ ಟೆಸ್ಟ್ ಕ್ರಿಕೆಟ್ ಎರಡನೇ ಪಂದ್ಯದ ಕೊನೆಯ ದಿನದಾಟದಲ್ಲಿಂದು ಭಾರತದ ವಿರುದ್ಧ ಅಲ್ಪ ಮುನ್ನಡೆಯಲ್ಲಿ ಶ್ರೀಲಂಕಾ. ವಾರ್ತೆಗಳ ವಿವರ. 21ನೇ ಶತಮಾನದಲ್ಲಿ ಆಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿದ್ದ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮ ಉದ್ದೇಶಿಸಿ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಭಾಷಣ ಮಾಡಿದ ಅವರು, ದೇಶದಲ್ಲಿ ಕ್ರೀಡಾ ವಿಶ್ವವಿದ್ಯಾಲಯಗಳಿಂದ ಹಿಡಿದು ಆಧುನಿಕ ತರಬೇತಿ ಕೇಂದ್ರಗಳವರೆಗೆ ಕ್ರೀಡಾಪಟುಗಳ ಪ್ರತಿಭೆಗೆ ಪ್ರತಿ ಹಂತದಲ್ಲೂ ಸೂಕ್ತ ಬೆಂಬಲ ನೀಡುವ ವಾತಾವರಣ ಸೃಷ್ಟಿಸಲಾಗುತ್ತಿದೆ ಎಂದರು. ಕ್ರೀಡೆಯು ಕೇವಲ ಪದಕಗಳನ್ನು ಗೆಲ್ಲುವುದಕ್ಕೆ ಸೀಮಿತವಾಗಿರದೆ ವಿಕಸಿತ ಭಾರತದ ನಿರ್ಮಾಣದಲ್ಲಿ ಯುವ ಶಕ್ತಿ ಮತ್ತು ಕ್ರೀಡಾ ಸಾಮರ್ಥ್ಯವನ್ನು ಬೆಳೆಸುವ ಪ್ರಮುಖ ಧ್ಯೇಯವಾಗಿದೆ ಎಂದು ಬಣ್ಣಿಸಿದರು. 5-15 ವರ್ಷದೊಳಗಿನ ಉದಯೋನ್ಮುಖ ಮಕ್ಕಳನ್ನು ಗುರುತಿಸಲು ಬೃಹತ್ ಪ್ರತಿಭಾನ್ವೇಷಣೆ ಪ್ರಕ್ರಿಯೆಯನ್ನು ಆರಂಭಿಸುವ ಕುರಿತು ಕೆಂಪುಕೋಟೆಯ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದನ್ನು ಅವರು ಈ ವೇಳೆ ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕ್ರೀಡೆಯು ರಾಷ್ಟೀಯ ಆದ್ಯತೆಯಾಗಿ ಹಾಗೂ ಯುವ ಸಬಲೀಕರಣದ ಪ್ರಮುಖ ಮಾಧ್ಯಮವಾಗಿ ಹೊರಹೊಮ್ಮಿದೆ ಎಂದರು.
1: तो ये केवल मेडल जीतने तक सीमित नहीं है, ये विकसित भारत के निर्माण में भारत की खेल शक्ति और भारत की युवा शक्ति को एक साथ जोड़ने का अभियान है. मैं हमेशा कहता आया हूँ, जो खेले वो खिले, और खेल में खिलना सिर्फ मैदान पर जीतना नहीं है, खेल में खिलना मतलब व्यक्तित्व का खिलना और
0: ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳಲ್ಲಿ ಈ ಸಂವಾದ ಯಶಸ್ವಿಯಾಗಿ ನೆರವೇರಿದೆ. ಭೀಕರ ದಿಢೀರ್ ಪ್ರವಾಹದಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ನೆರೆ ದೇಶ ನೇಪಾಳಕ್ಕೆ ಭಾರತವು ತನ್ನ ಮಾನವೀಯ ನೆರವನ್ನು ಮುಂದುವರಿಸಿದ್ದು 37.5 ಟನ್ ತೂಕದ ಎರಡನೇ ಕಂತಿನ ಪರಿಹಾರ ಸಾಮಗ್ರಿಗಳು, ಅಗತ್ಯ ಔಷಧಗಳು ಹಾಗೂ ಸಿದ್ದ ಆಹಾರದ ಪೊಟ್ಟಣಗಳನ್ನು ರವಾನಿಸಿದೆ. ನೆರವು ಹೊತ್ತ ಎರಡನೇ ಭಾರತೀಯ ವಿಮಾನವು ನೇಪಾಳದತ್ತ ಪ್ರಯಾಣ ಬೆಳೆಸಿರುವ ಕುರಿತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರಕೃತಿ ವಿಕೋಪದ ಈ ಕಷ್ಟದ ಸಮಯದಲ್ಲಿ ಭಾರತವು ನೇಪಾಳದ ಆಡಳಿತದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಅಲ್ಲಿ ಪ್ರಸ್ತುತ ನಡೆಯುತ್ತಿರುವ ಪರಿಹಾರ ಹಾಗೂ ರಕ್ಷಣಾ ಕಾರ್ಯಗಳಿಗೆ ಸಂಪೂರ್ಣ ಮತ್ತು ದೃಢ ಬೆಂಬಲವನ್ನು ಮುಂದುವರಿಸಲಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಪ್ರವಾಹ ಉಂಟಾದ ತಕ್ಷಣವೇ ಸ್ಪಂದಿಸಿದ್ದ ಭಾರತ ಸರ್ಕಾರವು ನಿನ್ನೆಯಷ್ಟೇ 10 ಟನ್ ತೂಕದ ತುರ್ತು ಮಾನವೀಯ ಪರಿಹಾರ ಸಾಮಗ್ರಿಗಳು, ತಾತ್ಕಾಲಿಕ ಡೇರೆಗಳು ಹಾಗೂ ಅಗತ್ಯ ಜೀವರಕ್ಷಕ ಔಷಧಗಳನ್ನು ರವಾನಿಸಿತ್ತು. ನೇಪಾಳದಲ್ಲಿ ಸಂಭವಿಸಿರುವ ದಿಢೀರ್ ಪ್ರವಾಹದ ಬೆನ್ನಲ್ಲೇ ಯಾವುದೇ ರೀತಿಯ ಪ್ರವಾಹದಂತಹ ಪರಿಸ್ಥಿತಿಯನ್ನು ಎದುರಿಸಲು ಭಾರತದ ಗಡಿ ಪ್ರದೇಶಗಳಲ್ಲಿ ವ್ಯಾಪಕ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಬಿಹಾರದಲ್ಲಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ 9 ತಂಡಗಳನ್ನು ಹಾಗೂ ಉತ್ತರ ಪ್ರದೇಶದಲ್ಲಿ 1 ತಂಡವನ್ನು ನಿಯೋಜಿಸಿದೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಎನ್ಡಿಆರ್ಎಫ್ ಇನ್ಸ್ಪೆಕ್ಟರ್ ಜನರಲ್ ನರೇಂದ್ರ ಸಿಂಗ್ ಬುಂಡೇಲಾ, ಉತ್ತರ ಪ್ರದೇಶದ ಗೋರಖ್ಪುರ

0: ಸಮೀಪದ ಖುಷಿನಗರ ಪ್ರದೇಶದಲ್ಲಿ ಎನ್ಡಿಆರ್ಎಫ್ ತಂಡವನ್ನು ಕಾರ್ಯಾಚರಣೆಗೆ ಸಜ್ಜಾಗಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ತಿಂಗಳ 12 ಮತ್ತು 13 ನವದೆಹಲಿಯ ಭಾರತ ಮಂಟಪ್ನಲ್ಲಿ ಭಾರತ 18ನೇ ಬ್ರಿಕ್ಸ್ ಶೃಂಗಸಭೆ ಆತಿಥ್ಯ ವಹಿಸಲಿದೆ. ಈ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಒಕ್ಕೂಟದ ಸದಸ್ಯ ಹಾಗೂ ಪಾಲುದಾರ ರಾಷ್ಟಗಳು ಮತ್ತು ವಿಶೇಷ ಆಹ್ವಾನಿತ ಜಾಗತಿಕ ನಾಯಕರು ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ಪರಿಕಲ್ಪನೆಯಡಿ ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದೊಂದಿಗೆ ಭಾರತ ಈ ಬಾರಿಯ ಬ್ರಿಕ್ಸ್ ಅಧ್ಯಕ್ಷತೆಯ ನೇತೃತ್ವ ವಹಿಸಿದೆ. ತನ್ನ 4ನೇ ಅವಧಿಯ ಅಧ್ಯಕ್ಷತೆಯಲ್ಲಿ ಭಾರತ ರಾಜಕೀಯ, ಭದ್ರತೆ, ಆರ್ಥಿಕ, ಹಣಕಾಸು ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ದೇಶದ 25ಕ್ಕೂ ಹೆಚ್ಚು ನಗರಗಳಲ್ಲಿ 350ಕ್ಕೂ ಹೆಚ್ಚು ಸಭೆಗಳು ಮತ್ತು ಉನ್ನತ ಮಟ್ಟದ ಸಂವಾದಗಳನ್ನು ಯಶಸ್ವಿಯಾಗಿ ಆಯೋಜಿಸಿದೆ. ಬ್ರಿಕ್ಸ್ ಒಕ್ಕೂಟದ ಸಂಸ್ಥಾಪಕ ಸದಸ್ಯ ರಾಷ್ಟವಾಗಿರುವ ಭಾರತ ಈ ಹಿಂದೆ 2012, 2016 ಮತ್ತು 2021 ಅಧ್ಯಕ್ಷತೆ ವಹಿಸಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಜಬಲ್ಪುರದಲ್ಲಿರುವ ವಾಹನ ಕಾರ್ಖಾನೆಯಲ್ಲಿ ಟಿ ಸರಣಿಯ ಟ್ಯಾಂಕ್ ಓವರ್ ಹಾಲ್ ಯೋಜನೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ನೂತನ ಯೋಜನೆಯೊಂದಿಗೆ ರಕ್ಷಣಾ ಕ್ಷೇತ್ರದಲ್ಲಿ ಜಬಲ್ಪುರದ ವಾಹನ ಕಾರ್ಖಾನೆಗೆ ಯುದ್ದ ಟ್ಯಾಂಕ್ಗಳ ದುರಸ್ತಿ, ನವೀಕರಣ ಮತ್ತು ತಾಂತ್ರಿಕ ಸುಧಾರಣೆಯ ಪ್ರಮುಖ ಜವಾಬ್ದಾರಿ ದೊರೆತಂತಾಗಿದೆ. ಪ್ರಸ್ತುತ ದೇಶದಲ್ಲಿ ಬಳಕೆಯಲ್ಲಿರುವ T-72 ಯುದ್ದ ಟ್ಯಾಂಕ್ಗಳ ಸಂಪೂರ್ಣ ದುರಸ್ತಿ ಮತ್ತು ನವೀಕರಣದ ಪ್ರಮುಖ ಜವಾಬ್ದಾರಿಯನ್ನು ತಮಿಳುನಾಡಿನ ಆವಡಿಯಲ್ಲಿರುವ ಬೃಹತ್ ವಾಹನ ಕಾರ್ಖಾನೆ ನಿರ್ವಹಿಸುತ್ತಿದೆ. ಈಗ ಆರಂಭವಾಗುತ್ತಿರುವ ಯೋಜನೆಯ ಮೊದಲ ಹಂತದಡಿ ಪ್ರತಿ ವರ್ಷ ಜಬಲ್ಪುರದಲ್ಲಿ 12 T-72 ಯುದ್ದ ಟ್ಯಾಂಕ್ಗಳನ್ನು ನವೀಕರಿಸಲು ನಿರ್ಧರಿಸಲಾಗಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಪಬಿತ್ರಾ ಮಾರ್ಗರೀಟಾ ಇಂದು ವಿಯೆಟ್ನಾಂ ರಾಜಧಾನಿ ಹನೋಯ್ನಲ್ಲಿ ವಿಯೆಟ್ನಾಂ ಪ್ರಧಾನಿ ಲೀ ಮಿನ್ಹುಂಗ್ ಅವರನ್ನು ಭೇಟಿಯಾಗಿ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವಿಯೆಟ್ನಾಂ ಅಧ್ಯಕ್ಷ ತೋಲಮ್ ಅವರ ಇತ್ತೀಚಿನ ಯಶಸ್ವಿ ಭಾರತ ಭೇಟಿ ಮತ್ತು ಉಭಯ ದೇಶಗಳ ಬಾಂಧವ್ಯವನ್ನು ವರ್ಧಿತ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಸಿರುವುದನ್ನು ಮಾತುಕತೆಯ ವೇಳೆ ಸಚಿವರು ಸ್ಮರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಉಭಯ ರಾಷ್ಟಗಳ ನಡುವಿನ ಉನ್ನತ ಮಟ್ಟದ ಒಪ್ಪಂದಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ವಿಯೆಟ್ನಾಂ ಪ್ರಧಾನಿಯವರು ನೀಡುತ್ತಿರುವ ಮಾರ್ಗದರ್ಶನಕ್ಕೆ ಸಚಿವರು ಧನ್ಯವಾದ ತಿಳಿಸಿದ್ದಾರೆ. ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಸಮಗ್ರ ಸುಧಾರಣೆಗಳನ್ನು ತರುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಸಚಿವ ಸಂಪುಟ ಉಪಸಮಿತಿಯನ್ನು ರಚಿಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಈ ಉಪಸಮಿತಿ ರಚಿಸಲಾಗಿದ್ದು, ಉನ್ನತ ಶಿಕ್ಷಣ, ಗೃಹ ಇಲಾಖೆ, ವೈದ್ಯಕೀಯ ಶಿಕ್ಷಣ ಹಾಗೂ ಶಾಲಾ ಶಿಕ್ಷಣ ಇಲಾಖಾ ಸಚಿವರು ಇದರ ಸದಸ್ಯರಾಗಿರುತ್ತಾರೆ. ಪರೀಕ್ಷೆಗಳು ಹಾಗೂ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು, ಶಿಕ್ಷಣದ ವೆಚ್ಚ, ಉನ್ನತ ಶಿಕ್ಷಣ ಹಾಗೂ ಕೋಚಿಂಗ್ ಸಂಸ್ಥೆಗಳ ಶುಲ್ಕ ನಿಯಂತ್ರಣ, ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಮೂಲಸೌಕರ್ಯ ಮತ್ತು ಗುಣಮಟ್ಟ ವೃದ್ಧಿ ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಕುರಿತು ಪರಿಶೀಲಿಸಿ ವರದಿ ನೀಡುವ ಜವಾಬ್ದಾರಿಯನ್ನು ಈ ಸಮಿತಿಗೆ ವಹಿಸಲಾಗಿದೆ. ಇದರೊಂದಿಗೆ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಮತ್ತು ಕ್ಷೇಮಾಭಿವೃದ್ಧಿ, ಪಠ್ಯಕ್ರಮ ಸುಧಾರಣೆ, ಕೌಶಲ್ಯಾಭಿವೃದ್ಧಿ, ಉದ್ಯೋಗಾವಕಾಶಗಳ ಜೊತೆ ಶಿಕ್ಷಣದ ಸಂಯೋಜನೆ ಹಾಗೂ ವಿದ್ಯಾರ್ಥಿ ವೇತನ ಮತ್ತು ಆರ್ಥಿಕ ನೆರವಿನ ವ್ಯವಸ್ಥೆಯನ್ನು ಬಲಪಡಿಸುವ ಕುರಿತು ಸಮಿತಿಯು ಸರ್ಕಾರಕ್ಕೆ ಸೂಕ್ತ ಶಿಫಾರಸುಗಳನ್ನು ಮಾಡಲಿದೆ. ಮುಂಬೈನ ಜವಾಹರ್ಲಾಲ್ ನೆಹರು ಬಂದರು ಪ್ರಾಧಿಕಾರವು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕಂಟೈನರ್ ಬಂದರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್, 2026ರ ಮೊದಲಾರ್ಧದಲ್ಲಿ ಶೇಕಡಾ 13.6%ರಷ್ಟು ಕಂಟೈನರ್ ಸರಕು ಸಾಗಣೆಯ ಪ್ರಗತಿ ದಾಖಲಿಸುವ ಮೂಲಕ ಈ ಬಂದರು ಜಾಗತಿಕ ಶ್ರೇಯಾಂಕದಲ್ಲಿ 21ನೇ ಸ್ಥಾನಕ್ಕೆ ಏರಿದೆ ಎಂದು ತಿಳಿಸಿದ್ದಾರೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಎರಡನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದ ಐದನೇ ದಿನದಾಟದಲ್ಲಿಂದು ಶ್ರೀಲಂಕಾ ತನ್ನ ಎರಡನೇ ಇನ್ನಿಂಗ್ಸ್ ಮುಂದುವರಿಸಿದ್ದು ತನ್ನ ಮುನ್ನಡೆ ಕಾಯ್ದುಕೊಳ್ಳುತ್ತಿದೆ. ಆದರೆ ಈಗಲೂ ಪಂದ್ಯದ ಮೇಲೆ ಭಾರತಕ್ಕೆ ಹೆಚ್ಚಿನ ಹಿಡಿತವಿದೆ. ಫಾಲೋ ಆನ್ ಹೇರಲಾಗಿದ್ದರೂ ಪಂದ್ಯದ ಮೇಲಿನ ತನ್ನ ಹಿಡಿತವನ್ನು ನಿಧಾನಗತಿಯಲ್ಲಿ ಸುಧಾರಿಸಿಕೊಳ್ಳುತ್ತಿರುವ ಶ್ರೀಲಂಕಾ ಸದ್ಯಕ್ಕೆ 100ಕ್ಕೂ ಅಧಿಕ ರನ್ಗಳ ಮುನ್ನಡೆಯಲ್ಲಿದೆ. ಇತ್ತೀಚಿನ ವರದಿ ಬಂದಾಗ ಶ್ರೀಲಂಕಾ 7 ವಿಕೆಟ್ ನಷ್ಟಕ್ಕೆ 341 ರನ್ ಗಳಿಸಿ ಆಡುತ್ತಿದೆ. ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ 290 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಬಳಿಕ ಭಾರತ ಫಾಲೋ ಆನ್ ಹೇರಿತ್ತು. ಬಳಿಕ ಎರಡನೇ ಇನ್ನಿಂಗ್ಸ್ನ ಆರಂಭದಲ್ಲೇ ಕೆಲವು ವಿಕೆಟ್ ಕಳೆದುಕೊಂಡರೂ ಶ್ರೀಲಂಕಾ ಇಂದಿನ ದಿನದಾಟದಲ್ಲಿ ಸಂಯಮದೊಂದಿಗೆ ರನ್ ಕಲೆ ಹಾಕಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 21ನೇ ಶತಮಾನದ ಅತ್ಯಾಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ನಿರ್ಮಿಸಲು ಸರ್ಕಾರ ಬದ್ಧ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಪ್ರವಾಹ ಸಂತ್ರಸ್ತರಿಗೆ ಭಾರತದಿಂದ ಎರಡನೇ ಕಂತಿನ ಭಾರೀ ಪರಿಹಾರ ಸಾಮಗ್ರಿ ರವಾನೆ, ಗಡಿ ಪ್ರದೇಶಗಳಲ್ಲಿ ಕಟ್ಟೆಚ್ಚರ. ಸೆಪ್ಟೆಂಬರ್ 12-13ರಂದು ನವದೆಹಲಿಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಗೆ ಭಾರತ ಆತಿಥ್ಯ. ಹಾಗೂ ಟೆಸ್ಟ್ ಕ್ರಿಕೆಟ್ ಎರಡನೇ ಪಂದ್ಯದ ಕೊನೆಯ ದಿನದಾಟದಲ್ಲಿಂದು ಭಾರತದ ವಿರುದ್ಧ ಅಲ್ಪ ಮುನ್ನಡೆಯಲ್ಲಿ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ ಆಗಿದೆ 1:52. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ನಮ್ಮ ನಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ. ನಮ್ಮ ನಾಡಿನ ವಿವಿಧ ಭಾಗದಲ್ಲಿರುವ ವಿವಿಧ ಪ್ರದೇಶದ ಆಚಾರ ವಿಚಾರ, ಉಡುಗೆ ತೊಡುಗೆ, ಸಂಸ್ಕೃತಿ, ಪ್ರದೇಶ ಹಾಗೆ ಆಹಾರ ವಿಹಾರ, ಯಾವುದೇ ಒಂದು ವಿಚಾರದ ಬಗ್ಗೆ ಕೂಡ ನೀವು ಮಾತಾಡಬಹುದು, ಅಥವಾ ನಿಮ್ಮ ಊರು ಅಥವಾ ನಿಮ್ಮ ಊರಿನ ವಿಶೇಷತೆ ಬಗ್ಗೆ ಕೂಡ ನೀವು ಮಾತಾಡಬಹುದು. ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿದ್ದು ಇಷ್ಟೇ, ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಊರಿನ ಬಗ್ಗೆ ಅಥವಾ ನೀವು ಮಾತಾಡಬೇಕಾಗಿರುವ ವಿಶೇಷತೆಯ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ನೀವು ಮಾತಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802-612-6125-7. ಈಗ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ, ನಂತರ ಯಾರು ಕರೆ ಮಾಡ್ತಾರೆ, ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ, ನಮ್ಮ ನಾಡಿನ ಯಾವ ವಿಶೇಷದ ಬಗ್ಗೆ ಮಾತಾಡ್ತಾರೆ ಅಂತ ನೋಡೋಣ. ಮೂಡಿ ಬರ್ತಾ ಇದೆ "ನಾನು ನನ್ನ ಹೆಂಡತಿ" ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡು.

1.3 ಮೆಗಾ ಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ನಿಮಿಷಕ್ಕೆ, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ನಿಮಿಷಕ್ಕೆ ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ ಆಗಿದೆ 1:29:40. ನಮ್ಮ ನಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ನಾಡಿನ ವಿವಿಧ ಭಾಗದಲ್ಲಿರುವ ಆಚಾರ ವಿಚಾರ, ಉಡುಗೆ ತೊಡುಗೆ, ಸಂಸ್ಕೃತಿ, ಪ್ರದೇಶ, ಆಹಾರ ವಿಹಾರ, ಹಾಗೆ ಒಂದು ಯಾವುದೇ ಒಂದು ಕನ್ನಡ ನಾಡಿನ ಒಂದು ವಿಚಾರದ ಬಗ್ಗೆ ನೀವು ಕೂಡ ನಮ್ಮ ಜೊತೆ ಮಾತಾಡಬಹುದು. ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿದ್ದಿಷ್ಟೇ, ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ನಾಡಿನ ಬಗ್ಗೆ ಹಂಚಿಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802026125 0802226125 7. ಮೂಡಿ ಬರ್ತಾ ಇದೆ ದೇವತಾ ಮನುಷ್ಯ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ನಮ್ಮ ನಾಡು ಕಾರ್ಯಕ್ರಮದಲ್ಲಿದ್ದೀವಿ ನಾವು. ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಯಾವ ಊರಿನ ಬಗ್ಗೆ, ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ ಅಂತ ಕೇಳುವಂತ ಸಮಯ. ಹಲೋ.
1: ಹಲೋ ಮೇಡಮ್,
0: ನಮಸ್ಕಾರ. ಯಾರು ಮಾತಾಡ್ತಿರೋದು?
1: ನಾನು ಚಂದ್ರಕಾಂತ್ ಅಥಣಿ, ಬೆಳಗಾವಿ ಜಿಲ್ಲೆ.
0: ಚಂದ್ರಕಾಂತ್ ಅಥಣಿ, ಓ ಕುಂದಾನಗರಿ.
1: ಹೌದ್ರಿ.
0: ಓ ಸ್ವೀಟ್, ನೆನೆಸ್ಕೊಂಡ ತಕ್ಷಣ ಬಾಯಲ್ಲಿ ನೀರು ಬಂದ್ಬಿಡತ್ತೆ.
1: ಹೌದ್ರಿ ಮೇಡಮ್.
0: ನಿಮ್ಮ ಊರಿನ ವಿಶೇಷತೆ ಬಗ್ಗೆ, ಬೆಳಗಾಂ ಅಂದ್ರೆ ಬಹಳಷ್ಟು ವಿಶೇಷತೆಗಳ ಬಗ್ಗೆ ಗೊತ್ತು, ಹೇಳಿ. ನಮಗೆ ಗೊತ್ತಿಲ್ಲದೆ ಇರೋ ಯಾವ್ದಾದ್ರು ವಿಶೇಷತೆ ಇದ್ರೆ ಖಂಡಿತ ಹಂಚ್ಕೊಳ್ಳಿ ನಮ್ಮ ಕೇಳುಗರ ಜೊತೆ.
1: ಆಗಲ್ರಿ, ಬೆಳಗಾವ್ ಜಿಲ್ಲೆಯಿಂದ ನಾವು 100 ಕಿಲೋಮೀಟರ್ ಅಥಣಿಯಿಂದ ನಾನು ಮಾತಾಡ್ತಾ ಇದ್ದೀನಿ ಮೇಡಮ್.
0: ಬೆಳಗಾವಿಂದ 100 ಕಿಲೋಮೀಟರ್ ದೂರ
1: ಅಥಣಿ. ಅಥಣಿ ಅಂದ್ರೆ ಇದು ಮಹಾರಾಷ್ಟ್ರಕ್ಕೆ ನಿಯರ್ ಆಗ್ತದೆ, ಆಮೇಲೆ ಬಿಜಾಪುರಕ್ಕೆ ಸಮೀಪ ಆಗ್ತದೆ. 70 ಕಿಲೋಮೀಟರ್ ಬಿಜಾಪುರ, 70 ಕಿಲೋಮೀಟರ್ ಮಹಾರಾಷ್ಟ್ರ. ಹೀಗಾಗಿ ಅಥಣಿ ಅಂದ್ರೆ ಇದು ಸೆಂಟರ್ದಲ್ಲಿ ಇದೆ. ಅಥಣಿ ಅಂದ್ರೆ ಬಹಳ ಹಳೆ ಕಾಲದಿಂದ ಈ ನಮ್ಮ ಊರಿನ ಬದ್ದಲ ಮಾಹಿತಿನೂ ಇದೆ. ಆಮೇಲೆ ಅಥಣಿಯಲ್ಲಿ 13 ಮಠಗಳಿವೆ. ವಿಶೇಷ 7 ಮಠಗಳಿದೆ. ಯಾವ ಯಾವ ರೀತಿ, ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಸಿದ್ದರಾಮೇಶ್ವರ, ಇದು ದೊಡ್ಡ ದೊಡ್ಡ ಮಠ ಹೋದಲ್ರಿ,
0: 7 ಮಠಗಳಿವೆ.
1: 7 ಮಠ. ಆಮೇಲೆ 7 ಮಠಗಳ
0: ಹೆಸರನ್ನ
1: ಇದೆ ರೀ. ಗಚ್ಚಿನ ಮಠ ಅಂತ ಇದೆ, ಆಮೇಲೆ ದೊಡ್ಡ ಮಠ, ಆಮೇಲೆ ಮೋಟಿಗೆ ಮಠ ಅಂತ ಇದೆ, ಶಟ್ಟರ ಮಠ ಅಂತ ಇದೆ, ಆಮೇಲೆ ಹಿರೇ ಮಠ ಅಂತ ಇದೆ, ಆಮೇಲೆ ಹಿಂಗ ಈಗಾಗಲೇ ಒಂದು 7 ಮಠಗಳಿದೆ ಮೇಡಮ್. 7 ಮಠದಲ್ಲಿ ವಿಶೇಷ ಏನಂದ್ರೆ, ಯಾರೇ ಬಂದ್ರು ಕೂಡ ಒಂದ್ ಕರ್ನಾಟಕದಲ್ಲಿ ಹೇಗೆ ಅಂದ್ರೆ ಇಲ್ಲಿ ಬದುಕಬಹುದು ಅಂತ ನಾನು ಒಂದು ಮೆಸೇಜ್ ಹಾಕಿದ್ದೇನೆ ತಮಗೆ. ಯಾಕಂತಂದ್ರೆ ಇಲ್ಲಿ ಯಾವ ಮನುಷ್ಯ ಬಡವನು ಇರ್ಲಿ, ಶ್ರೀಮಂತ ಇರ್ಲಿ, ಅವನಿಗೆ ಪ್ರಸಾದ ಸಿಗ್ತದ ಯಾವಾಗ್ಲೂ ಬಂದಾಗ. ಅಥಣಿಯಲ್ಲಿ ಯಾವಾಗ್ಲೂ ಪ್ರಸಾದ ದಾಸೋಹ, ಈ ದಾಸೋಹ ನಡೀತದ. ಆಮೇಲೆ ಇಂತ ಒಂದು ಕ್ಷೇತ್ರದಲ್ಲಿ ಅನೇಕ ಗುಡಿ ಗುಂಡಾರಗಳ, ನಮ್ಮ ಅಥಣಿಯಲ್ಲಿ ಗಣಪತಿ ಗುಡಿಗಳನ್ನು ಬಹಳ ಕಟ್ಟಿದ್ದಾರೆ. ಆಮೇಲೆ ಗಣಪತಿ ಸ್ಟಾಲ್ಗಳನ್ನು ಇನ್ನ ನೆಕ್ಸ್ಟ್ ಮಂತ್ ದಲ್ಲಿ ಈ ಒಂದು ಸಂಪೂರ್ಣ ನಮ್ಮದೇ ಆದಂತ ಎಲ್ಲಾ ಏರಿಯಾದಲ್ಲಿ ಪೂರ್ಣ ಡೈಲಿ ಊಟ ರೀ ಅಂದ್ರೆ ಹಿಂಗ. ಹೀಗಾಗಿ ಏನು ಒಂದ್ ದಿವಸ ಗಣಪತಿ ಕೂಡಿಸಿದೀವಿ ಅಂತ ಹಿಂಗೇನಿಲ್ಲ,
0: 7 ದಿನ
1: ಡೈಲಿ ಊಟ ಕೊಡ್ತೀವಿ ಇಲ್ಲಿ ನಮ್ಮ ಅಥಣಿ ಒಳಗಡೆ. ಹೀಗಾಗಿ ಎಲ್ಲಾ ಕಡೆ ಊಟದ ಊಟ ಅಂದ್ರೆ ಕಮ್ಮಿತ್ ಕಮ್ಮಿ ಅನ್ನ ದಾಸೋಹ ನಮ್ಮ ಊರ ಬಹಳ ದೊಡ್ಡದದರಿ. ನಿಮ್ಗೆ ಹೇಳೋದಂದ್ರೆ ಸತತವಾಗಿ ಏನಾದ್ರೂ ಒಂದು ಪ್ರೋಗ್ರಾಮ್ ಇದ್ದೇ ಇರ್ತದ. 12 ತಿಂಗಳು 12

0: ತಿಂಗಳಲ್ಲಿ ಊಟಗಳು ನನ್ನ ಲೆಕ್ಕದಾಗ, ನಾನು ಒಬ್ಬ ವ್ಯಾಪಾರಿ, ನಮಗೆ ಇಷ್ಟು ಇನ್ವಿಟೇಷನ್ ಬರ್ತಾವಲ್ರಿ, ನನಗೆ 365 ದಿನದಲ್ಲಿ 170 ಊಟ ಈ ಅಥಣಿಯಲ್ಲಿ ಹೊರಗೆ ಮಾಡ್ತಿರ್ತೀನಿ ನಾನು.
1: ಓ, ಯಾರು ಉಪವಾಸದಿಂದ ಇರ್ಬೇಕಾದಿದ್ದಿಲ್ಲ ಅಂತ ಹೇಳಿ?
0: ಇಲ್ಲ ಇಲ್ಲ ಇಲ್ಲ, ಈ ರೀತಿ ನಮ್ಮ ಊರ್ರಿ. ಆಮೇಲೆ ಸಿದ್ದೇಶ್ವರಕ್ಕೆ ಬಂದವ್ರಿಗೆ, ಗಚ್ಚಿನ ಮಠಕ್ಕೆ ಬಂದವ್ರಿಗೆ ಉಳ್ಕೊಲಿಗೆ ಜಾಗ ಕೊಡ್ತಾರೆ, ಆಮೇಲೆ ಅಲ್ಲಿ ಪ್ರಸಾದ ಕೊಡ್ತಾರೆ, ಇರ್ರಿಪ್ಪ. ಆಮೇಲೆ ಏನು ಯಾವುದು ನೀವು ಕಾಣಿಕೆ ಹಾಕ್ರಿ ಅಂತ ಯಾವ ಮಠದಲ್ಲಿ ಯಾವ ಗುಡಿ ಒಳಗೂ ಅನ್ನಂಗಿಲ್ಲ. ನೀವು ಏನಾದ್ರೂ ಕೊಡ್ರಿ ಬಿಡ್ರಿ, ಹಿಂಗೇನಿಲ್ಲ. ಯಾರೇ ಬರ್ಲಿ, ನಮ್ಮ ದಾವಣಗೆರೆ ಅವ್ರು ಬರ್ತಾರ, ಬೆಂಗಳೂರವ್ರು ಬರ್ತಾರ, ಬಿಕ್ಕಾದವ್ರು ಬರ್ತಾರ, ಬಂದ್ರೂ ಕೂಡ ಪರಿಚಯದವ್ರು ಇರ್ಲಿ ಇರದೇ ಇರ್ಲಿ, ಅವರು ಜರ ವಸತಿ ಮಾಡ್ತಾನಂದ್ರೆ ಆ ಮಠದಲ್ಲಿ ಅವ್ರಿಗೆ ಜಾಗ ಕೊಡ್ತಾರೆ. ಇಂಥ ಒಂದು ನಮ್ಗೆ ಕ್ಷೇತ್ರ. ಆಮೇಲೆ ವರ್ಷಕ್ಕೊಂದು ದೊಡ್ಡ ಜಾತ್ರೆ ಆಗ್ತದ್ರಿ, ಶಿವಯೋಗಿಯವರ ಜಾತ್ರೆ ಆಗ್ತದ. ಆ ಶಿವಯೋಗಿಯವರ ಜಾತ್ರೆಯಲ್ಲಿ ನನ್ನ ಲೆಕ್ಕದಾಗ್ರಿ 500,000 ಜನ ರೇ 5 ಜನದಲ್ಲಿ ಊಟ ಮಾಡ್ತಾರೆ. ಅದು ಎಲ್ಲಿಂದ ಬರಹ? 500,000 ಜನ ಊಟ ಮಾಡ್ತಾರೋ, ಯಾರು ಕೊಡ್ತಾರೆ, ಎಲ್ಲಿಂದ ಬರ್ತದ, ಆ ಮಟ್ಟದಲ್ಲಿ ಏನ್ ಬರ್ತದ, ಇದು ನನಗೂ ಅಂತೂ ನಾನು ಹೋಗಿ ಮಟ್ಟಕ್ಕೆ ಸೇವೆ ಮಾಡ್ತಿರ್ತೀನಿ ಯಾವಾಗ್ರೆ, ಅದು ಗೊತ್ತಾಗುದಿಲ್ರಿ, ಯಾರು ಕಳಿಸ್ತಿರ್ತಾರೆ ಗೊತ್ತಾಗುದಿಲ್ಲ. ಇದ್ ಬಂದದೇ ಇಳಿಸ್ತೂರಿ, ಇದ್ ಬಂದದೇ ಮಟ್ಟಕ್ಕೆ ಕಳಿಸ್ಯಾರ ಇಳಿಸ್ತೂರಿ. ಈ ರೀತಿ ಗುಪ್ತ ದಾನನೂ ಬರ್ತದ್ರಿ ನಿಮ್ಗೆ ಹೇಳಿದ್ರ ಮಟ್ಟಕ್ಕ. ಆಮೇಲೆ ಸಿದ್ದೇಶ್ವರ ಜಾತ್ರೆ ಬಹಳ ಭಾರಿ ಬರ್ಚಕ್ಕಾಗ್ತದ. ನಮ್ಮ ಅಥಣಿ ಎಕ್ದಮ್ ಚಲೋ ಅದರಿ, ಯಾವ ರೀತಿ ಹೆಚ್ಚಿಗೆ ಬಿಸಿಲಿಲ್ಲ, ಹೆಚ್ಚಿಗೆ ಮಳಿ ಇಲ್ಲ, ಹೆಚ್ಚಿಗೆ ಯಾವ ತರದ್ದು ನುಕ್ಸಾನ್ ಇಲ್ಲ, ನೀರ್ ಬರ್ತದ ನಮ್ಮಲ್ಲಿ, ಹಿಂಗೇನು ಗುಡ್ಡಗಳು ಇಲ್ಲ. ಹಿಂಗಾಗಿ ಅಥಣಿ ಬೆಳಗಾವ್ ಜಿಲ್ಲೆ ಒಳಗ ಅಥಣಿ ಬಹಳ ಚಲೋ ಅದರಿ. ಯಾಕಂತಂದ್ರೆ ನಮ್ಮಲ್ಲೆಲ್ಲ ಈ ರೈತರದು ಕಬ್ಬಿನ ತೋಟ ಬಹಳ ಇದೆ ಎಲ್ಲ ಈ ಕಡೆ, ಕಬ್ಬು ಬೆಳೀತದ. ಆಮೇಲೆ ಸುಮಾರು ಅಂದ್ರ ನಮ್ಮ ತಾಲೂಕದಾಗ್ರಿ 3-4 ಶುಗರ್ ಫ್ಯಾಕ್ಟ್ರಿ ಅದಾವ್ರಿ, ಶುಗರ್ ಫ್ಯಾಕ್ಟ್ರಿ ಅದಾವ್ರಿ. ಆಮೇಲೆ ಇಲ್ಲಿ ನಮ್ಮ ಶಾಸಕರು ಲಕ್ಷ್ಮಣ ಸೌರಿ ಅವರು ಎಷ್ಟೋ ಸರ್ತಿ ಆಯ್ಸರು, ಅವ್ರೆಲ್ಲ ನಮ್ಮ ಅಥಣಿ ತಾಲೂಕಾಗೆಲ್ಲ ಒಳ್ಳೇದ್ ಮಾಡ್ಯಾರ. ಆಮೇಲೆ ಈ ಸಲನು ಮತ್ತೆ ಮಿನಿಸ್ಟರ್ಶಿಪ್ ಅವರೇ ಸಿಕ್ಕದ. ನಮ್ಮ ಅಥಣಿ ಅಂದ್ರೆ ನಿಮಗ್ ಹೇಳುದಂದ್ರೆ ನಾವ್ ಬಹಳ ಆರಾಮ ಇದೀವ್ರಿ. ನಿಮಗ್ ಹೇಳುದ್ರೆ ಒಂದ್ 50 ವರ್ಷದಿಂದ ನಾನ್ ನೋಡ್ತಾ ಇದ್ದೀನಿ ಅಥಣಿ ಒಳಗೆ. ಇನ್ನೊಂದ್ ನಾನು ಅಥಣಿ ಬಿಟ್ಟು ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರಕ್ಕೆ ಹೋಗಿದ್ದೀನಿ, ಕಲ್ಕತ್ತಾಕ್ ಹೋಗಿನಿ, ಅಸ್ಸಾಂ ಕಡೆ ಹೋಗಿನಿ, ಆಮೇಲೆ ಹಿಮಾಚಲ್ ಕಡೆ ಹೋಗಿದ್ದೀನಿ. ಆದ್ರ ನಮ್ಮ ಕರ್ನಾಟಕದಲ್ಲಿ ಇರುವ ಹಾಗೆ ನಮಗ ಅಂದ್ರೆ ದುಡ್ಡು, ಈ ನಮ್ಮ ಕರ್ನಾಟಕ ಬಿಟ್ರೆ ದುಡ್ಡು ಬೇಕ್ರಿ. ಕರ್ನಾಟಕದಾಗ ನಾವು ಬಿಕ್ಕದಲ್ಲಿ ಉಳ್ಕೊಳ್ರಿ, ನಮಗೊಂದ್ ರೊಕ್ಕನು ಹತ್ತುವುದಿಲ್ಲ, ಅಷ್ಟು ನಾವು ಆರಾಮವಾಗಿ ಇರುವಂತ ನಮ್ಮ ಅಥಣಿಯರಿ. ನಿಮ್ಗೆ ಹೇಳೋದಂದ್ರೆ ಈ ರೀತಿ ನಾ ಹೇಳ ಬಯಸ್ಪಡ್ತೇನೆ. ಮತ್ತೆ ಆಮೇಲೆ ಇನ್ನೊಂದು ಅಂದ್ರೆ ನಾನು ಮಾತಾಡ್ತಿರ್ಬೇಕಾದ್ರೆ ನನ್ನಲ್ಲಿ ಶಬ್ದ ಮರಾಠಿ ಬರ್ತಾವ್ರಿ, ಯಾಕಂದ್ರೆ ನಾನು ಗಡಿ ಭಾಗದಲ್ಲಿ ಇರೋದ್ರಿಂದ ಮರಾಠಿ ಕಲ್ತೀನಿ. ನನ್ನ ನೇಟಿವ್ ಮರಾಠಿ ರೀ, ಆದ್ರೂ ಕೂಡ ನಾನು ವಿವಿಧ ಭಾರತೀಯ ಸುಮಾರು ವರ್ಷ ಅಂದ್ರೆ ಒಂದ್ 10-15 ಆದ್ರೆ ನಾವು ವಿವಿಧ ಭಾರತಿ ಕೇಳ್ತಾ ಇದ್ದೀನಿ. ಈಗ ಜಸ್ಟ್ ರಿಟೈರ್ಡ್ ಆಗೋಣ. ವಿವಿಧ ಭಾರತೀಯ ಬೆಳಗಿನ ಹಿಡ್ಕೊಂಡು ಸಾಯಂಕಾಲ ತನಕ ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ಕೇಳತ್ತಿರ್ತೀವ್ರಿ ಈಗ ನಿಮ್ಗೆ ಹೇಳುದಂದ್ರೆ, ಅಷ್ಟೊಂದು ವಿವಿಧ ಭಾರತಿ.
1: ಆಮೇಲೆ
0: ವಿವಿಧ ಭಾರತಿ ಅಂತ ಸ್ಟೇಷನ್ ನನ್ನ ಲೆಕ್ಕದಾಗ ನಮ್ಮ ಕರ್ನಾಟಕದಾಗ ಯಾವ ಇಲ್ರಿ. ನಿಮ್ಗೆ ಹೇಳುದಂದ್ರೆ ಎಲ್ಲಾ ಸ್ಟೇಷನ್ ಅದಾವ, ಗುಲ್ಬರ್ಗ ಅದಾವ, ಬಿಜಾಪುರ ಅದಾವ, FM ಅದಾವ. ಖರೆ ನಿಮ್ಮಲ್ಲಿ ಇರುವಂತ ಆರ್ಜೆಗಳು ಹೇಳುವಂತ ಮಾಹಿತಿ ಇದನ್ನೆಲ್ಲ ಕೇಳ್ರೆ ನಾನು ಎಷ್ಟೋ ಸರ್ತೆ ಮಾತಾಡ್ತಾ ಇರ್ತೇನೆ ಹೇಗೆ, ಆದ್ರೆ ನಾನು ಮಾತಾಡ್ಲಿಕ್ಕೆ ಬರೋದಿಲ್ಲ, ಬಟ್ ಪ್ರಯತ್ನ
1: ಮಾಡ್ತೀರಾ. ನಿಮ್ ಊರಿನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ, ವಿವಿಧ ಭಾರತಿಯ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ.
0: ನನಗೆ ಎಲ್ಲಾ ಸಿಸ್ಟರ್ಸ್ ಗಳು ವಿವಿಧ ಭಾರತಿ ಒಳಗೆ ಅವ್ರು ಮಾತಾಡುವಂತ ಜ್ಞಾನ ಎಲ್ಲಿಂದ ಪಡ್ಕೊಂಡು ಬರ್ತಾರೆ ಅನ್ನುವಂತ ನಮಗೆ ಪ್ರಶ್ನೆ ಬೀಳ್ತದೆ. ಇಷ್ಟೊಂದು ಒಂದೊಂದು ಒಬ್ಬೊಬ್ರು ಅರ್ಜಿ ಅವರು ಬೆಳಗ್ಗೆ ಹಿಡ್ಕೊಂಡು ಆ ಮಾಹಿತಿ ಹೇಳ್ತಿರ್ತಾರೆ, ಅದು ಎಲ್ಲಿ ಕಲೆಕ್ಟ್ ಮಾಡ್ತಾರೋ ನಾನು ನೋಡ್ತಿರ್ತೇನೆ ಸರ್, ಎಲ್ಲಿ ಕಲೆಕ್ಟ್ ಮಾಡ್ತಾರೋ, ಎಷ್ಟೊಂದು ಗುಹ್ಯವಾದಂತ ಮಾಹಿತಿ ಕೊಡ್ತಾರ. ನಾವು ಯಾವ ಪುಸ್ತಕದಲ್ಲಿ ಕಲ್ತಿಲ್ಲ, ಎಲ್ಲಿ ಏನು ನಮಗೆ ಯಾವ ಇದರೊಳಗೆ ಇದು ಸಿಕ್ಕಿಲ್ಲ ಅಂತ ಮಾಹಿತಿ ಕೇವಲ ವಿವಿಧ ಭಾರತೀಯ ರೀ. ವಿವಿಧ ಭಾರತೀಯ ಬಂದು ಇದ್ದರೆ ಸಾಕು, ಜೀವನ ಅಲ್ರಿ ನಮ್ಮ ಲೈಫ್ ಹೆಂಗ್ ಕಳಿತಿದ್ ಗೊತ್ತಾಗುದಲ್ಲ.
1: ಅಭಿಮಾನಕ್ಕೆ ನಿಮ್ಮ ಪ್ರೀತಿಗೆ ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಅಕ್ಕ, ಧನ್ಯವಾದಗಳು. ಶುಭ ದಿನ.
1: ಅಥಣಿಯಿಂದ ಚಂದ್ರಕಾಂತ್ ಅವರು ಕರೆ ಮಾಡಿ ತಮ್ಮ ಊರಿನ ಬಗ್ಗೆ ಬಹಳಷ್ಟು ಹೆಮ್ಮೆಯಿಂದ ಮಾತಾಡಿದ್ರು, ಹೆಮ್ಮೆಯಿಂದ ಅವರು ಊರಿನ ವಿಷಯವನ್ನ ಹೇಳಿದ್ರು, ದಾಸೋಹದ ಬಗ್ಗೆ ಹೇಳಿದ್ರು. ಹೀಗೆ ಕೂಡ ನೀವು ನಿಮ್ಮ ಊರಿನ ಬಗ್ಗೆ ಆಗಲಿ ಅಥವಾ ನಮ್ಮ ನಾಡಿನ ಯಾವುದೇ ಒಂದು ವಿಚಾರದ ಬಗ್ಗೆ ಮಾತನಾಡುವ ಮನಸ್ಸಿದ್ರೆ ನೀವು ಕೂಡ ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 0800-612-5257. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮನಸ್ಸಿನ ಅಭಿಪ್ರಾಯ, ಅನಿಸಿಕೆ, ನಿಮ್ಮ ನಾಡಿನ ಬಗ್ಗೆ ನಿಮಗಿರುವ ಪ್ರೀತಿ ಗೌರವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಈಗ ಒಂದು ಗೀತೆ ಮೂಡಿ ಬರ್ತಾ ಇದೆ. ಸಾಮ್ರಾಟ್ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಾಲ್ಗುಡಿ ಶುಭಾ ಅವರ ಹಾಡುಗಾರಿಕೆಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 2:15:30. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಅನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. ಸ್ಪಂದನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ಹಾಗೆ ವಿವಿಧ ಭಾರತೀಯ ಕಾರ್ಯಕ್ರಮಗಳ ಬಗ್ಗೆ ನಿಮಗೇನಾದರೂ ನಿಮ್ಮ ಅನಿಸಿಕೆಯನ್ನು ನಮ್ಮ ಜೊತೆ ಹಂಚ್ಕೋಬೇಕು ಅಂತಾದಲ್ಲಿ ಈಗಲೇ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802226257. ಹಾಗೆ ಮತ್ತೊಂದು ಸಂಖ್ಯೆ 0802226327. ಈ ದೂರವಾಣಿ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೋಬಹುದು. ಸ್ಪಂದನ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಜೊತೆಯಲ್ಲಿದ್ದಾರೆ ಕೃಷ್ಣಪ್ಪ ಅವರು. ಈಗ ಒಂದು ಕರೆ ಬರುವ ಮೊದಲು ಒಂದು ಪತ್ರ ಬಂದಿದೆ ಕೃಷ್ಣಪ್ಪ ಅವರೇ. ಒಂದು ಪತ್ರ ಹೀಗಿದೆ, ಬರ್ದಿದ್ದಾರೆ ದೊಡ್ಡ ಮೇಟಿ ಕುರ್ಕೆಯಿಂದ ತೀರ್ಥ ಪ್ರಸಾದ್ ಅವರು ಬರ್ದಿದ್ದಾರೆ.
2: ಓಹೋ, ನಮ್ಮ ಕಾರ್ಯಕ್ರಮಕ್ಕೆ ಇವರು ಮೊದಲ ಬಾರಿಗೆ ಪತ್ರವನ್ನು ಬರ್ದಿದ್ದಾರೆ, ಅದು ಕೂಡ ಇನ್ನು ಇಷ್ಟು ದೊಡ್ಡ ಪತ್ರವನ್ನು ಬರ್ದಿದ್ದಾರೆ.
1: ತುಂಬಾ ದೊಡ್ಡ ಪತ್ರ, ಒಂದು ಹಳೆ ಕಾಲದ ನೆನಪು ಮಾಡುವಂತ ಪತ್ರ ಅಂತಾನೆ ಹೇಳ್ಬೋದು.
2: ವಿಷಯ ಕೂಡ ಜಾಸ್ತಿ ಇದೆ.
1: ಹೌದು,
2: ಏನೇನು ಬರ್ದಿದ್ದಾರೆ ಓದ್ತೀರಾ?
1: ಆಕಾಶವಾಣಿ ವಿವಿಧ ಭಾರತಿಯ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಬರ್ದಿದ್ದಾರೆ. ಹಾಗೆ ಅದರಲ್ಲಿ 29ನೇ ತಾರೀಕಿನ ದಿನ, ಅಂದ್ರೆ 29/7/2026 ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಚಂದು ಮೇಡಮ್ ಅವರು ನಡೆಸಿಕೊಟ್ಟ ಎಸ್ ಕೆ ಕರೀಂ ಖಾನ್ ಅವರ ಕುರಿತ ಸಂದರ್ಶನ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ 28ನೇ ತಾರೀಕಿನಂದು ಮಧುಮಾಲತಿ ಅವರು ನಡೆಸಿಕೊಟ್ಟ ಪದಬಂಧ ಕಾರ್ಯಕ್ರಮ ಕೂಡ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರತಿದಿನ 10 ಗಂಟೆ ಮತ್ತು 5 ಗಂಟೆಗೆ ಬರುವ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಹಾಡುಗಳು ಅಂತ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ 2:40ಕ್ಕೆ ಚಿತ್ರತಾಣದಲ್ಲಿ ಒಂದೇ ಚಿತ್ರದ ಹಾಡುಗಳಲ್ಲಿ 50 ಮತ್ತು 60ರ ದಶಕದ ಹಾಡುಗಳು ಪ್ರಸಾರ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರಸಾರ ಮಾಡಬೇಕಾಗಿ ವಿನಂತಿ ಕೂಡ ಮಾಡ್ತಾ ಇದ್ದಾರೆ.
2: ಈಗ ನಾವು 50ರ ದಶಕದ ಅಂತ ನಾವು ಅದನ್ನೇ ನಾವು ಪ್ರಸಾರ ಮಾಡಬೇಕು ಅಂತ ಹೋದಾಗ ಸ್ವಲ್ಪ ಕಷ್ಟ ಆಗತ್ತೆ.
1: ಹೌದು,
2: ಈಗ ಒಬ್ಬೊಬ್ಬರದು ಏನೋ ಒಂದು ವಿಶೇಷತೆ ಇರುತ್ತೆ, ಅಭಿರುಚಿ ಇರುತ್ತೆ. ಕೆಲವರಿಗೂ ಇತ್ತೀಚಿನ ಏನೋ 80ರ ದಶಕದ್ದು 90ರ ದಶಕದ್ದು ಅಥವಾ 2000ರ ದಶಕದ್ದು ಕೂಡ ಕೇಳಬೇಕಂತ ಇರುತ್ತೆ.
1: ಹೌದು.
2: ಹಾಗಾಗಿ 60 50ರ ದಶಕದ ಅಂತಾನೆ ಇಲ್ಲ, ನಮ್ಗೆ ಯಾವ ದಶಕದಾದ್ರೂ ನಮ್ಮ ಕೇಳುಗರ ಅವರ ಅಭಿರುಚಿಗೆ ತಕ್ಕಂಗೆ ನಾವು ಪ್ರಸಾರ ಮಾಡ್ತಾ ಇರ್ತೀವಿ. ಅದರಂತೆ ನಮ್ಮ ಕಾರ್ಯಕ್ರಮಗಳು ನಾವು ಇಲ್ಲಿ ಪ್ರಸಾರ ಆಗತ್ತೆ. ಯಾಕಂದ್ರೆ 50 60ರ ದಶಕದ ಅಂದ್ರೆ ತುಂಬಾ ಹಳೇದಾಗೋಯ್ತು. ಅಲ್ಲಿನ ಆ ಕಾಲದ ಒಂದು ಏನು ಹಾಡುಗಳು ಸ್ವಲ್ಪ ಏನು ಕರ್ಕಶಲವಾದಂತ ಶಬ್ದ ಕೂಡ ನಾಯಿಸಿದೆ, ಕೆಲವೊಂದು ಸರಿ ಕೇಳಿಸೋದಿಲ್ಲ. ಆದ್ರೂ ಚೆನ್ನಾಗಿರೋ ಇದಾವೆ, ಇಲ್ಲ ಅಂತಿಲ್ಲ, ಕೆಲವು ಆ ತರ ಇದೆ. ಆದ್ರೂ ನಾವು ಅದನ್ನ ನೋಡಿಕೊಂಡು ನಾವು ಎಲ್ಲಾನು ಅಂದ್ರೆ ಒಂದು ಮಿಶ್ರಣ ಮಾಡಿ ನಾವು ಇತ್ತೀಚಿನ ಹಳೆಯದು ಇನ್ನ ಮಧ್ಯಮ ದಶಕದ ಎಲ್ಲ ಸೇರಿ ನಾವು ಪ್ರಸಾರ ಮಾಡುವಂತದ್ದು.
1: ಎಲ್ಲ ತರದ ಹಾಡುಗಳು ಪ್ರಸಾರ
2: ಆಗ್ತಾ ಇದೆ.
1: 50 60 70 ಇತ್ತೀಚಿನವರೆಗೂ ಹೆಚ್ಚಾಗಿ ಈಗ 80 90ರದ್ದೇ ನಡೀತಾ ಇದೆ. 2000 ಈಚಿನ ಯಾವ್ದು ಹಾಡುಗಳು ಹೆಚ್ಚಾಗಿ ಪ್ರಸಾರ ಆಗ್ತಾ ಇಲ್ಲ. ಹಾಗೆ ಇವ್ರು ಹೇಳ್ತಾ ಇದಾರೆ, ವಿವಿಧ ಭಾರತಿ ಆಸ್ಪತ್ರೆ ಇದ್ದ ಹಾಗೆ, ಆರ್ಜೆಗಳು ಡಾಕ್ಟರ್ ಇದ್ದ ಹಾಗೆ, ಎಂತ ಮನೋಕಾಯಿಲೆ ಇದ್ರು ವಿವಿಧ ಭಾರತಿ ಕೇಳ್ತಾ ಇದ್ರೆ ಈ ಕಾಯಿಲೆ ಎಲ್ಲ ಮಾಯವಾಗುತ್ತೆ ಅಂತ ಹೇಳ್ತಾ ಇದಾರೆ.
2: ನೋಡಿ, ಇವರ ಒಂದು ಪತ್ರಕ್ಕೆ ನಾವು ಧನ್ಯವಾದ ಹೇಳಲೇಬೇಕು ವಿನೀತ ಅವರೇ. ನೋಡಿ, ಅವರು ಆಕಾಶವಾಣಿ ಆಸ್ಪತ್ರೆ ಆದಾಗೆ ನಿಮ್ಮಂತ ಆರ್ಜೆಗಳು ಏನು ಡಾಕ್ಟರ್ ಇದ್ದಾಗೆ ಹೇಳ್ತಿದ್ದಾರೆ. ನೋಡಿ, ನಮ್ಮ ಕೇಳುಗರಿಗೆ ನಮ್ಮ ಒಂದು ಕಾರ್ಯಕ್ರಮಗಳು ಎಷ್ಟು ಮೆಚ್ಚುಗೆ ಆಗಿದೆ ಅನ್ನೋದು ಇದರಲ್ಲೇ ಗೊತ್ತಾಗ್ಬಿಡುತ್ತೆ.
1: ಸುಂದರವಾಗಿ ಪತ್ರ ಕೂಡ ಬರೆದಿದ್ದಾರೆ ಅವರು.
2: ಹೌದು. ಈಗ ನಾವು ಏನು ನಮ್ಮ ಧ್ಯೇಯ ಏನಿದೆ, ಮಾಹಿತಿ ಮನೋರಂಜನೆ ಶಿಕ್ಷಣ ಅಂತೇಳಿ, ನಾವು ಅವ್ರಿಗೆ ಬೇಕಾದಂತಹ ಉತ್ತಮವಾದಂತಹ ಮಾಹಿತಿಯನ್ನ ನಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ಕೊಡ್ತಾ ಇದ್ವಿ. ಅದಕ್ಕಂತಲೇ ಈ ಸುಮ್ಸುಮ್ನೆ ಯಾರು ಬರೆಯೋದಿಲ್ಲ. ಆಯ್ತು, ಇವರ ಒಂದು ಏನು ಮೆಚ್ಚುಗೆಗೆ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಹೇಳೋಣ. ಇನ್ನ ಮುಂದೆ ಏನೋ ಬರ್ದಿದಾರಲ್ಲ,
1: ಒಂದು ಕಾನೂನು ಅರಿವಿನ ಬಗ್ಗೆ ಹೇಳ್ತಾ ಇದಾರೆ ಅವರು. ಕಾನೂನು ಅರಿವಿನ ಕಾರ್ಯಕ್ರಮದಲ್ಲಿ ಜಾಂಪಣ್ಣ ಸರ್ ನಡೆಸಿಕೊಟ್ಟ 2-ವೀಲರ್ ಮತ್ತು 4-ವೀಲರ್ ವಾಹನದ, ದ್ವಿಚಕ್ರ ಮತ್ತು 4-ಚಕ್ರ ವಾಹನದ ಮಾಹಿತಿಯಿಂದ ನನಗೂ ಸ್ವಲ್ಪ ಉಪಯೋಗ ಆಯ್ತು. ನನ್ನ ಪ್ರೀತಿಯ ವಿವಿಧ ಭಾರತಿಗೆ ಮತ್ತೆ

0: ಮತ್ತೊಮ್ಮೆ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ.
1: ಇವರು ಪತ್ರಕ್ಕೆ ನಮಗೆ ನಮ್ಮ ಕಡೆಯಿಂದ ಕೂಡ ದೊಡ್ಡ ನಮಸ್ಕಾರ ಹೇಳೋಣ. ಹೀಗೆ ಪತ್ರ ಬರಿತಾ ಇರಲಿ. ನೋಡಿ, ಅವತ್ತು ನಮ್ಮ ಜಂಪಣ್ಣ ಅವರು ಏನು ನಡೆಸಿಕೊಟ್ಟಂತ ಕಾರ್ಯಕ್ರಮ, ದ್ವಿಚಕ್ರ ಮತ್ತು ಏನು ನಾಲ್ಕು ಚಕ್ರ ವಾಹನಗಳು ಏನಿದೆ ಅದ್ರ ಬಗ್ಗೆ ಒಂದು ಕಾನೂನಿನ ಅರಿವು ಮೂಡಿಸೋದಕ್ಕೆ ಒಂದು ಕಾರ್ಯಕ್ರಮ ಅವರು ಮಾಡಿದ್ರು. ಏನು ಸಂಬಂಧಪಟ್ಟಂತ ಒಬ್ಬ ಏನು ವಕೀಲರ ಜೊತೆ ಇವರು ಒಂದು ಕಾರ್ಯಕ್ರಮ ನಡೆಸಿಕೊಟ್ರು. ದಿನ ಕೂಡ ನಮ್ಮಲ್ಲಿ ನ್ಯಾಯವಾಣಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇರುತ್ತೆ. ಅದರಲ್ಲಿ ಸಾಕಷ್ಟು ಒಂದು ಏನು ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳು ಪ್ರಸಾರ ಆಗ್ತಿರ್ತವೆ. ತುಂಬಾ ಅದು ಉಪಯುಕ್ತ ಕೂಡ. ಇದು ನಿರಂತರ ನಮ್ಮಲ್ಲಿ ನ್ಯಾಯವಾಣಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈಗ ಒಂದು ಕರೆ ಬಂದಿದೆ ಅನ್ಸುತ್ತೆ. ಯಾರು ನೋಡ
0: ಕರೆ ಬಂದಿದೆ ಈಗ.
2: ಹಲೋ ಹಲೋ ಹಲೋ
3: ಹಲೋ
2: ಹಲೋ ಮಾತಾಡಿ.
3: ನಮಸ್ಕಾರ ಸರ್.
2: ನಮಸ್ತೆ.
3: ನಾನು ಕಲಬುರಗಿ ಜಿಲ್ಲೆ ಮಾದನಿಪುರದಿಂದ ಶಿವಲಿಂಗಪ್ಪ ಬದ್ರಿ ಅಂತ ಮಾತಾಡೋದು ಸರ್.
2: ಶಿವಲಿಂಗಪ್ಪ ಬದ್ರಿ ಅವರು ನಮಸ್ತೆ.
3: ನಾನು ಹಳೆ ಕೇಳೋದು ಸರ್, 1996 ಕೇಳ್ತಾ ಇದ್ದೀನಿ. ಆಕಾಶವಾಣಿ ಅಂದ್ರೆ ನಮ್ಮ ಜೀವಾಳ ಸರ್. ಆಕಾಶವಾಣಿ ಅಂದ್ರೆ
1: ಸಂತೋಷ. ಇದು ಎಲ್ಲರ ಜೀವಾಳ, ನಿಮ್ಮ ಜೀವನ, ನಿಮ್ಮ ಒಬ್ಬರೇ ಜೀವಾಳ ಅಲ್ಲ,
3: ಎಲ್ಲಾರ ಜೀವಾಳ್ರಿ. ನಾವು ಆಕಾಶವಾಣಿ ಕೇಳ್ಕೊತ ಬೆಳೆದವ್ರು ಸರ್. ನಮ್ ಕಲಬುರಗಿ ಆಕಾಶವಾಣಿ ಆಳ್ಯಾಗ ಮೊದಲು ಕಲಬುರಗಿ ಹಾಗೂ ಧಾರವಾಡ ಆಕಾಶವಾಣಿ ಬರ್ತಾ ಇತ್ತು. ಅವಾಗ ಕೇಳ್ತಾ ಇದೀವ್ರಿ. ಅವಾಗ ನಮ್ ಡಿ ಕೆ ಸುಮಿತ್ರ ಅವರು ಒಂದು ಹಾಡುಗಳು ಕೇಳಿ ನಮ್ಗೆ ಬಹಳ ಖುಷಿ ಆಗ್ತಿತ್ತು. ಮಧ್ಯಾಹ್ನ ಹಾಕ್ತಿದ್ರಿ.
1: ದೊಡ್ಡ ಗಾಯಕರು, ತುಂಬಾ ಹಾಡುಗಳನ್ನು ಹಾಡಿದ್ದಾರೆ ಅವರು. ಹೌದು,
3: ಒಂದವರಿಗೆ ಚಿತ್ರಗೀತೆಗಳು ಬರ್ತಾ ಇದ್ದವು. ಒಳ್ಳೆ ಚಂದ ಅನಿಸ್ತಿತ್ತು ಸರ್ ಆಳೆಗೆ. ನಮ್ಗೆ ಚಿತ್ರಗೀತೆ ಬರೋದೇ ಕಡಿಮೆ ಸರ್ ಆಳೆಗೆ. ಬರೀ ಒಂದೂವರೆಗೆ ಕೇಳ್ಬೇಕು, ಅಲ್ಲಾಂದ್ರೆ 7:45 ಕೇಳ್ಬೇಕು, ಸಂಜೆ ಇಲ್ಲ ಅಂದ್ರೆ 7:45 ಅಷ್ಟೇ.
1: ಒಂದು ನಿಗದಿತ ಸಮಯ ಅಷ್ಟೇನೆ ಬೆಂಗಳೂರು ಏನು ಮುಖ್ಯವಾಹಿನಿಗಳಲ್ಲಿ. ಈಗ ಹಾಗಲ್ಲ, ಈಗ ನೀವು ಹೇಳಿದಾಗೆ ಬೆಳಗಿನಿಂದ ಸಂಜೆ ತನಕ ನಾವು ಮನೋರಂಜನೆಗೆ ಹೆಚ್ಚು ಒತ್ತನ್ನು ಕೊಡುವಂತದ್ದು ವಿವಿಧ ಭಾರತೀಯ ಒಂದು ಏನು ಕಾರ್ಯಕ್ರಮಗಳ ರೂಪುರೇಷೆ ಆತರ ಇದೆ. ಏನಂತೀರ?
3: ಒಂದು ವಿನಂತಿ ಸರ, ಮುಂಜಾನೆ ಏನು ಭಕ್ತಿಗೀತೆ ಕಾರ್ಯಕ್ರಮ ಅದು ಉಪಾಸನೆ ಆಗ್ತಿರಲಿಲ್ಲ. ನಮ್ ಉತ್ತರ ಕರ್ನಾಟಕದ ಕಲಾವಿದರು ಬಹಳಷ್ಟು ಅದಾರೀ ಸರ್, ಹಳಿವು ಕಲಾವಿದರು. ಅಂತ ಒಂದು ಕಲಾವಿದರ ಹಾಡುಗಳನ್ನ ದಯವಿಟ್ಟು ಅದು ನಾದಪಾಸಿನಲ್ಲಿ ಪ್ರಸಾರ ಮಾಡ್ಬೇಕಂತ ನಮ್ಗೆ ವಿನಂತಿ ಸರ್.
1: ಸರ್, ನಮ್ಗೆ ಈಗ ಕಲಾವಿದರದು ಆ ಒಂದು ಹಾಡುಗಳನ್ನ ಪ್ರಸಾರ ಮಾಡ್ಬೇಕಂದ್ರೆ ಅವರು ಅಧಿಕೃತವಾಗಿ ನಮ್ಮ ಆಕಾಶವಾಣಿಗೆ ಅದು ಅಧಿಕೃತ ಆಗಿರ್ಬೇಕು.
3: ಇಲ್ಲ ಅದಾವ ಸರ್, ಎಲ್ಲ ಆಕಾಶವಾಣಿದಾಗವ್ರಿ, ಕಲಬುರಗಿದಾಗವ, ಧಾರವಾಡದಾಗವ. ಅವರು ಹಳೆಯ ಲೈಬ್ರರಿದ ತೆಗೆದು ಹಾಕ್ತಾ ಇಲ್ಲ. ನಾ ಕಂಪ್ಲೇಂಟ್ ಮಾಡಿ ನಮ್ ಕಲಬುರಗಿ ಆಕಾಶವಾಣಿಗೆ. ಅವ್ರು ಇನ್ನ ತನಕ ತೆಗೆದು ಹಾಕ್ತಾನೆ ಇಲ್ಲ ಸರ್.
1: ಇರ್ಲಿ ಸರ್, ಒಂದು
3: ಉದಾಹರಣೆಗೆ ಹೇಳ್ಬೇಕಾದ್ರೆ, ನಮ್ ಸದಾಶಿವ ಪಾಟೀಲ್ ಬೆವನೂರ್ ಸರ್ ರೀ, ನಮ್ ಊರಿಂದ ಒಂದು ಸಾಹಿತ್ಯಗಳಾಗಿ ಹೋಗಿದ್ರು. ಸಿದ್ದರಾಮ ಶಿವಾಗಿ ಮಾದನಿಪುರದವ್ರು, ಅವರು ಹಾಡಿದ್ದು ಎರಡ್ಮೂರು ಹಾಡಗಳು ಇದ್ದವ್ರಿ ಸರ್. ಮತ್ತೆ ವಿರೂಪಾಕ್ಷ ಒಂದಲಿ ತಿಳಿದ್ರು ರೀ, ಅವ್ರು ಹಾಡಿದ್ರಿ. ಅಂತವ್ ಹಾಡುಗಳು ಹಾಕಿ ಅಂತ ನಾವ್ ಹೇಳಿ ಸಾಕೈತು ಸರ್, ಇನ್ನೂ ತನಕ ಪ್ರಸಾರನೆ ಮಾಡಿಲ್ಲ.
1: ನಾನ್ ಕೇಳಿದಾಗ ಈಗ ವಿಜಯಪುರ ಅಂದ್ರೆ ಬಿಜಾಪುರ ಆಕಾಶವಾಣಿಯಲ್ಲಿ ಕೂಡ ನೀವ್ ಹೇಳಿದ ಒಂದು ಕಲಾವಿದರ ಹಾಡುಗಳು ಪ್ರಸಾರ ಆಗ್ತಿದಾವ ಅಂತ ಗಮನಿಸಿದೀನಿ.
3: ಅಂದ್ರೆ ಬೇರೆ ಬೇರೆ ಬರ್ತಾವ ಸರ್. ನಮ್ ಊರಿಂದು ಒಂದು ಕವಿಗಳಾಗಿ ಹೋಗ್ಯಾರ, ಅವ್ರದ್ದು ಪುಸ್ತಕ ಕೊಟ್ಟಿದ್ದೇವೆ, ಎಲ್ಲಾ ಹಾಡುಗಳು ಪ್ರಸಾರ ಆಗಿವ್ರಿ ಆ ಟೈಮ್ನಲ್ಲಿ.
1: ಏನ್ ಹೇಳ್ತಿದ್ರಿ, ನಿಮ್ಮೂರಿನ ಕವಿಗಳು ಕಲಾವಿದರು ಏನಿದಾರೆ, ಅವ್ರು ಹಾಡಿದಂತ ಹಾಡುಗಳು ಆಕಾಶವಾಣಿಯಲ್ಲಿ ಇದಾವ ಕಲಬುರಗಿನಲ್ಲಿ?
3: ಅದಾವ ಲೈಬ್ರರಿದಾಗ ಅದಾರು ಸರ್. ಸದಾಶಿವ ಪಾಟೀಲ್ ಬೇವನೂರು, ವಿರೂಪಾಕ್ಷ ಒಂದಲಿ, ಅದು ರಚನೆಕಾರರು ಸಿದ್ದರಾಮ ಶಿವಾಗಿ ಮಾದನಿಪುರಗತಿ ಬರ್ತಾರಿ ಅದರಲ್ಲಿ. ಅವ್ರು ಬರ್ದಿವ್ ಅದಾವ ಸರ್. ಆಳೆಗ ಬಾಮಿನಿ ಷಟ್ಪದಿದಾಗ ಬರ್ದಾರ ಸರ್ ನಮ್ಮ ಕವಿಗಳ್ರಿ.
1: ಆಯ್ತು ಸಂತೋಷ, ಒಂದ್ ಕೆಲಸ ಮಾಡಿ,
3: ಬೇಕಾಯ್ತಂದ್ರೆ ನಿಮ್ ವಿಳಾಸಕ್ಕೆ ಪುಸ್ತಕ ಕಳ್ಸಂದ್ರೆ ಕಳಿಸ್ತೇನ್ರಿ. ನಿಮ್ಮಲ್ಲಿರೋ ಕಲಾವಿದ್ರ ಕೇಳಿ ಹಾಡಿಸ್ತಾ ಅಂದ್ರೆ
1: ನಾವು ಹಾಡ್ಸೋದ್ ಬೇಡ. ಈಗಾಗ್ಲೇ ಅವ್ರು ಹಾಡಿದ್ದಾರೆ, ನಿಮ್ಮಲ್ಲಿರುವಂತ ಕಲಾವಿದರು. ನೀವು ಅವ್ರು ಯಾರು ಯಾವ ಹಾಡನ್ನು ಹಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಪಟ್ಟಿ ಕೊಡ್ತೀರಾ? ಈಗ ನಮ್ಮಲ್ಲಿ ಏನು ಕನ್ನಡ ವಿವಿಧ ಭಾರತಿ ಇಮೇಲ್ಗೆ ನೀವು ಏನು ಪಟ್ಟಿಯನ್ನ ನೀವು ಟೈಪ್ ಮಾಡಿ ಕಳಿಸೋದಾದ್ರೆ, ನಮ್ಗೆ ಸಂದೇಶವನ್ನು ಕಳಿಸಿ ಅಥವಾ ಒಂದು ಪತ್ರದ ಮುಖಾಂತರ ನಮ್ಗೆ ಕಳಿಸ್ಕೊಡಿ. ನಾವು ಅದನ್ನೆಲ್ಲ ಸಂಬಂಧಪಟ್ಟ ನಮ್ಮ ಲೈಬ್ರರಿ ಅಧಿಕಾರಿಗಳಿಗೆ ಅದನ್ನ ಕಳಿಸಿ ಎಲ್ಲಿಂದ ಏನು ಕಲಬುರಗಿನಲ್ಲಿ ಇದಾವ ಅಥವಾ ಏನು
3: ರಾಯಚೂರದಲ್ಲಿರೋದನ್ನ
1: ನಾವು ತರಿಸ್ಕೊಂತೀವಿ. ನಮಗೂ ಬೇಕು ಈಗ, ಯಾಕಂದ್ರೆ ನಾದೋಪಾಸನೆ ಆ ಭಾಗದಲ್ಲೇ ಆಡಿದಂತ ಕಲಾವಿದರದ್ದು ಅಲ್ಲೇ ಪ್ರಸಾರ ಆಗ್ಬೇಕು, ನಮ್ಮಲ್ಲಿ ಆಗ್ಬಾರ್ದು ಅಂತ ಏನಿಲ್ಲ.
3: ನಮ್ಮ ಉದ್ದೇಶ ಏನ ಸರ, ಎಲ್ಲಾ ಆಕಾಶವಾಣಿದಾಗ ಹಳೆಯ ಏನ್ ಲೈಬ್ರರಿದಾಗ ಅವೆಲ್ಲ ಭಕ್ತಿ ಗೀತೆಗಳು ಅದಾವಲ್ರಿ, ಅವ್ ನೀವು

0: ಕಲೆಕ್ಟ್ ಮಾಡಿ ಎಲ್ಲಾ ಆಕಾಶವಾಣಿಯಲ್ಲಿಂದ ಪ್ರಸಾರ ಆಗಲಿ ಅಂತ ಹೇಳಿ ನಮ್ದು ಉದ್ದೇಶ ಇದೆ ಸರ್.
1: ಖಂಡಿತ ಖಂಡಿತ ಸರ್, ಸಂತೋಷ, ಪ್ರಸಾರ ಮಾಡೋಣ. ನೀವು ಎಲ್ಲ ಒಂದು ವಿವರಗಳನ್ನ ನೀ ನಮ್ಗೆ ಬರೆದು ಕಳಿಸಿ, ನಾವು ಅದ್ರ ಬಗ್ಗೆ. ಈಗ ಕೆಲವೊಂದು ಹಾಡುಗಳು ನಮ್ಮೆಲ್ಲ ಲಭ್ಯತೆ ಇಲ್ಲ ಅಂತೇಳಿ ಹೀಗೆ ನಿಮ್ಮ ಥರ ಸುಮಾರು ಜನ ನಮ್ಗೆ ಹೇಳಿದ್ರು, ನಾವು ಅದನ್ನೆಲ್ಲ ಹುಡುಕಿದ್ವಿ, ಕೆಲವೊಂದು ಇದ್ವು, ಕೆಲವೊಂದು ಇರಲಿಲ್ಲ.
0: ಮತ್ತೆ ಇದ್ದಂತೆ ಸರ್ ಇನ್ನೊಂದ್ರಿ, ಈಗ ಇತ್ತೀಚೆಗೆ ಎಲ್ಲ ಸಚಿವರು ಎಲ್ಲ ಅವ್ರವ್ರ ಖಾತೆಗಳು ತಗೊಂಡಾರ, ಅವ್ರ ಜೊತೆಗೆ ಒಂದು ಸಂದರ್ಶನ ಮಾಡುವ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೋರಿ.
1: ಪ್ರಯತ್ನ ಮಾಡ್ತಿದೀವಿ ಸರ್. ನಮ್ಮ
0: ಕೃಷಿ ಸಚಿವರು ಹಾಗೂ ಲೋಕೋಪಯೋಗಿ ಸಚಿವರು, ಆರೋಗ್ಯ ಸಚಿವರು, ಇವ್ರ ಜೊತೆಗೆ ಎಲ್ಲ ಸಂದರ್ಶನ ನೇರ ಪ್ರಸಾರ ಇರ್ಬೇಕು ಸರ್. ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಗ್ತದ.
1: ಖಂಡಿತ,
0: ಎಷ್ಟೆಷ್ಟು ಊರಿನಲ್ಲಿ ಬಹಳ ತೊಂದರೆಗಳು ಅದಾವ ಸರ್.
1: ಸರ್, ಈಗ ನಾವು
0: ಅವೆಲ್ಲ
1: ಅವರು ಅಂದ್ರೆ ನಮ್ಗೆ ಒಂದು ಹೆಮ್ಮೆ, ನಮ್ಮ ನಾಡಿಗೆ ಒಂಥರ ಹೆಮ್ಮೆ, ಏನಂತೀರಾ?
0: ಹೌದು ಸರ್.
1: ಎಷ್ಟೋ ಸಮಸ್ಯೆಗಳು ಅವ್ರಿಗೆ ಗೊತ್ತೇ ಇರಲ್ಲ. ನಾವು ಏನು ನಿಮ್ಮ ತಾವು ಕೇಳಿದ್ರು ಅವ್ರಿಗೆ ತಿಳಿಸಿದಾಗ್ಲೇ ಓ ನಿಜಾನ ಅಂತೇಳಿ ಅವ್ರಿಗೂ ಒಂದು ಗೊತ್ತಾಗೋದು. ಅದು ಇಲ್ಲ ಅಂದ್ರೆ ಅದು ಅವ್ರಿಗೆ ಅರಿವಿಗೆ ಬಂದಿರಲ್ಲ. ಕೆಲವೊಂದು ಎಲ್ಲ ಸಮಸ್ಯೆಗಳು ಅಂತ ಹೇಳೋದಿಲ್ಲ, ಆ ಥರ ಮಾಡಿದಾಗ ಅದು ತುಂಬ ಜನರಿಗೆ ಉಪಯೋಗ ಆಗಿದೆ. ಅವ್ರ ಸಮಸ್ಯೆಗಳನ್ನ ಒಂದು ವಾಹಿನಿ ಮುಖಾಂತರ ಏನು ಸಂಬಂಧಪಟ್ಟ ಸಚಿವರುಗಳಿಗೆ ನೀವು ಕೇಳಿದಾಗ ಅವ್ರು ಅದಕ್ಕೆ ಸ್ಪಂದಿಸ್ತಾರೆ.
0: ಮಾನ್ಯ ಮುಖ್ಯಮಂತ್ರಿ ಗಮನ ಹರಿಸಿರ್ತಾರೆ
1: ಸರ್. ಈಗ ನಾವು ನಮ್ಮ ಏನು ಕ್ಯಾಬಿನೆಟ್ ಮಿನಿಸ್ಟರ್ಸ್ನ ತುಂಬಾ ಜನ ಏನು ಆಹಾರ ನಾಗರಿಕ ಆಹಾರ ಸರಬರಾಜು ಮಿನಿಸ್ಟರ್ನ ಮತ್ತೆ ಸಮಾಜ ಕಲ್ಯಾಣ ಏನು ಮಿನಿಸ್ಟರ್ ಸಚಿವರನ್ನ ಅವ್ರನ್ನೆಲ್ಲ ಸುಮಾರು ಜನ ಆರೋಗ್ಯ ಸಚಿವರನ್ನ ಇವ್ರನ್ನೆಲ್ಲ ಭೇಟಿ ಆಗಿದ್ದೀವಿ. ಅವರು ಇತ್ತೀಚೆಗೆ ನಾವು ಖಾತೆ ತಗೊಂಡಿದ್ವಿ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಹೇಳಿದ್ದಾರೆ. ನಾವು ಅಧಿಕೃತವಾಗಿ ನಮ್ಮ ನಿಲಯದಿಂದ ಅವ್ರಿಗೆ ಪತ್ರಗಳನ್ನು ಕೂಡ ಬರೆದಿದ್ದೀವಿ. ಅವರು ಬರ್ತಾರೆ, ಬರ್ತಾರೆ, ಖಂಡಿತ ಬರ್ತಾರೆ. ನೀವು ಹೇಳಿದ ಅವ್ರಿಗೆ ನೇರ ಫೋನಿನ ಕಾರ್ಯಕ್ರಮ ಮಾಡ್ತೀವಿ, ವ್ಯವಸ್ಥೆ ಮಾಡ್ತೀವಿ, ನೀವು ಮಾತಾಡ್ಬೋದು ಜೊತೆಗೆ.
0: ಆದಷ್ಟು ಬೇಗನೆ ಬರಲಿ ಸರ್. ಎಲ್ಲ ನಮ್ಮ ಕೇಳಗರಿಗೂ ಹಾಗೂ ನಿಲಯ ನಿರ್ದೇಶಕರಿಗೂ ಹಾಗೂ ತಾಂತ್ರಿಕ ವರ್ಗದವರಿಗೂ ನನ್ನ ನಮಸ್ಕಾರಗಳು ಸರ್.
1: ನಿಮಗೂ ಕೂಡ ಕರೆ ಮಾಡಿದ್ದಕ್ಕೆ ಕಾರ್ಯಕ್ರಮಕ್ಕೆ ನಮ್ಮ ಕಡೆಯಿಂದ ನಮಸ್ಕಾರಗಳು. ಹೀಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿರಿ, ಪತ್ರಗಳು ಬರೀತಾ ಇರಿ, ಜೊತೆಗೆ ಇಮೇಲ್ ಮುಖಾಂತರ ಕೂಡ ನಮಗೆ ನೀವು ಏನು ಸಂದೇಶಗಳನ್ನು ಕಳಿಸ್ತಾ ಇರಿ. ಸಂತೋಷ.
0: ಆಯ್ತು. ಇನ್ನೊಂದ್ ಸರ, ಫೇಸ್ಬುಕ್ ನಲ್ಲಿ ಒಂದು ಅವರ ಮೆಚ್ಚಿನ ಗೀತೆಗಳನ್ನ ಪ್ರಸಾರ ಮಾಡಿದ್ರೆ ಸರ್ ಅನುಕೂಲ ಆಗ್ತದೆ. ಯಾಕೆ ಹೇಳ್ರಿ, ಅದ್ರೊಳಗೆ ಕಾಪಿ ಮಾಡಕ್ ಬರಲ್ಲ, ನಾಲ್ಕ್ ಮಂದಿ ಐದೈದು ಮಂದಿ ರೀ.
1: ಫೇಸ್ಬುಕ್
0: ಅದು ಯಾಕೆ ಹೇಳ್ತಾ ಇದ್ದೀನಿ ಸರ್, ನಾನು ಈ ಸದ್ಯ ಆಲ್ರೆಡಿ ಅಯೋಧ್ಯೆ ಆಕಾಶವಾಣಿ ನೋಡಿದ್ದೀನಿ ರೀ, ಮತ್ತೆ ಚಿರಾಗ್ ಆಕಾಶವಾಣಿಯಲ್ಲಿ ಕೂಡ ನಾನು ಸಂದೇಶ ಕಳಿಸಿದ್ದೀನಿ ರೀ. ಹಾ, ಅಂತಲ್ಲಿ ಸಂದೇಶ ನಮಗ್ ಬಂದಿವಿ ಕೂಡ, ಆದ್ರೆ ಅಲ್ಲಿ ಕಾಪಿ ಆಗಲ್ರಿ, ನಾಲ್ಕ್ ಸರಿ ಐದೇ ಸರಿ.
1: ಆಯ್ತು, ಅದು ಈಗ ಅಧಿಕೃತ ಏನು ಏನು ಸಾಮಾಜಿಕ ಜಾಲತಾಣ ಏನಿದೆ ಅದರಲ್ಲಿ ನಾವು ಸಂದರ್ಶನಗಳನ್ನ ತುಂಬಾ ಕಾರ್ಯಕ್ರಮಗಳನ್ನ ನಾವು ಅದಕ್ಕೆ ಅಪ್ಲೋಡ್ ಮಾಡ್ತಾ ಇರ್ತೀವಿ, ತುಂಬಿಸ್ತಾ ಇರ್ತೀವಿ. ನೀವು ಯಾವಾಗ ಬೇಕಿದ್ರೆ ಅದನ್ನ ಏನು ಬೆಂಗಳೂರು ಆಕಾಶವಾಣಿ ಅಂತ ಹೇಳಿ ನೀವು ಸಾಮಾಜಿಕ ಜಾಲತಾಣದಲ್ಲಿ ಹೋದ್ರೆ ಯೂಟ್ಯೂಬ್
0: ಹಲವಾರು ಬಾರಿ ಕೇಳಿದ್ರೆ ಅಲ್ಲ ಸರ್, ನಮ್ಮ ಹೆಸರು ಬಂದಿಲ್ಲ, ನಮ್ಮ ಹೆಸರು ಬಂದಿಲ್ಲ ಅಂತೇವೆ. ಈಗ ಅದು ಪ್ರೊಫೈಲ್ ನೋಡಿದ್ರೆ ಅದು ಗೊತ್ತಾಗುತ್ತೆ ಅವ್ರು ಬಂದಿಲ್ಲ ಬಂದದ ಅನ್ನೋದು. ಹೌದಲ್ರಿ?
1: ಹೌದೌದು, ಅದು ನಿದರ್ಶನ, ಅದು ಕರೆಕ್ಟ್. ನೀವು
0: ಚೆಕ್ ಮಾಡ್ದಂಗ್ರಿ ಸರ್. ಅದಕ್ಕಾಗಿ
1: ಈಗ ನಮ್ಮಲ್ಲಿ ಏನು ವಿಶೇಷ ಕಾರ್ಯಕ್ರಮಗಳು ಪ್ರಸಾರ ಆಗ್ತವೆ ಅವೆಲ್ಲ ಕೂಡ ನಾವು ಸಾಮಾಜಿಕ ಜಾಲತಾಣಕ್ಕೆ ನಾವು ಅಪ್ಲೋಡ್ ಮಾಡಿ ಅದನ್ನ ಇಟ್ಟಿದ್ದೀವಿ. ಯಾವಾಗ ಬೇಕಿದ್ರೆ ನೀವು ಗಮನಿಸಬಹುದು, ನೋಡಬಹುದು ಅದನ್ನ.
0: ನಾ ನೋಡ್ತೀನಿ ಸರ್, ನಾ ಅಪ್ಲೋಡ್ ಮಾಡೋದು ರಿಕ್ವೆಸ್ಟ್ ಕಳಿಸ್ತೀನಿ. ಸುಮತಿ ಮೇಡಮ್ ಅವ್ರಿಗೆ ಕಳ್ಸೀನಿ ರೀ, ನಿಮ್ ನಂಬರ್ ಇಲ್ಲತ್ತೆ ನಾ ಕಳ್ಸಿಲ್ಲ ಸರ್. ನಾ ಬೇರೆ ಬೇರೆ ಆಕಾಶವಾಣಿದ್ ಎಷ್ಟೆಷ್ಟು ಎಲ್ಲಾ ಬೇರೆ ಬೇರೆ ಆ ಕಡೆ ಕೋಲ್ಕತ್ತಾ ಅದು ಅದು ಸಿನಿ ಕೇಳಿ ಮಾಡಿ ಅದು ಈ ತರ ಮಾಡಿ ಸರ್ ನಮ್ಮ ಆಕಾಶವಾಣಿ. ಈಗ ನೀವು ವಾರ್ತೆಗಳು ಹೇಳ್ತೀರಿ, ಅದು ವಿಡಿಯೋಗಳು ವಿಡಿಯೋಗಳು ಸಹಿತ ಬರ್ತಂದ್ರೆ ಸಾಮಾಜಿಕ ಜಾಲತಾಣದಾಗ ನಿಮ್ಮ ಆಕಾಶವಾಣಿಗೂ ಅನುಕೂಲ ಆಗ್ತದೆ ಸರ್.
1: ಏಕೆ ಕೇಳ್ತೀರಿ ನಮ್ಮ ವಿವಿಧ ಭಾರತೀಯ ನೀವು ಅಷ್ಟು ದೂರದಿಂದ ಹೇಗೆ ಕೇಳ್ತೀರಿ ನೀವು? ಏನನ್ನ ರೇಡಿಯೋ ಸೆಟ್ ಇಟ್ಕೊಂಡು
0: ನ್ಯೂಸ್ ಆನ್ ಏರ್ ಅಥವಾ ಮತ್ತೆ ವಿ ರೇಡಿಯೋ ಅಂತ ಆಯ್ತು ಸರ್. ವಿ ರೇಡಿಯೋದಿಂದ ಏನಾಗ್ತದೆ ಸರ್, ನಾವು ಬ್ಯಾಕ್ ಬಂದು ಹಿಂದ ಕಡೆಗೆ ಪೂರ್ತಿ ಕೇಳಬಹುದು ಸರ್ ಕಾರ್ಯಕ್ರಮ. ಈಗ ನೀವು ಮಾತಾಡಿದ್ರಲ್ಲ, ನಾ ರಿಪೀಟ್ ಮಾತು ನಾ ಹಿಂದಕ್ಕೆ 2:15 ಹೋಗಿ ರೆಕಾರ್ಡಿಂಗ್ ಮಾಡಿ ಕಾರ್ಯಕ್ರಮ ಮತ್ತೆ ರೆಕಾರ್ಡಿಂಗ್ ಮಾಡ್ಕೊಂಡು ನಾ ಮತ್ತೆ ಇನ್ನೊಬ್ಬರಿಗೂ ಕಳಿಸಬಹುದು.
1: ನಿಮ್ಗೆ ಯಾವಾಗ ಬೇಕಾ ಅವಾಗ ಅನುಕೂಲ ಆದಾಗ ಕೇಳ್ಕೋಬಹುದು.
0: ಹಾ, ಕೇಳ್ಕೋಬಹುದು ಸರ್.
1: ಆದ್ರೆ ನಮ್ಮ
0: ಅದು ಆ ತರ ಸಿಸ್ಟಮ್ ಅದ ರೀ, ಮತ್ತೆ ನ್ಯೂಸ್ ಆನ್ ಏರ್ದಾಗ ಇಲ್ಲ ಹಂಗ.
1: ಆಯ್ತು, ತುಂಬಾ ಸಂತೋಷ ನೀವು ನಮ್ ಜೊತೆಗೆ ಮಾತಾಡಿದ್ದು.
0: ಹೀಗೆ
1: ಸಂಪರ್ಕದಲ್ಲಿ ನಮಸ್ಕಾರ ಕರೆ ಮಾಡಿದ್ದಕ್ಕೆ.
0: ನಮಸ್ಕಾರ ಸರ್.
1: ಕೇಳುಗ್ರೆ, ಇವತ್ತಿನ ಏನು ಸ್ಪಂದನ ಕಾರ್ಯಕ್ರಮ ಮುಗಿಸುವಂತಹ ನಮ್ಮ ಕಾರ್ಯಕ್ರಮಕ್ಕೆ ದೂರದ ಊರಿಂದ ಕರೆ ಮಾಡಿ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ರು. ಹೀಗೆ ನೀವು ನಮ್ಮ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರಿ. ನಮ್ಮ ಜೊತೆಗೆ ನೀವು ಇಮೇಲ್ ಮುಖಾಂತರ ಅಂದರೆ kannadavividbharati@gmail.com ಇದ್ರ ಮುಖಾಂತರನೂ ನೀವು ಸಂದೇಶಗಳನ್ನು ಕಳಿಸಬಹುದು. ಸಾಕಷ್ಟು ಸಂದೇಶಗಳಿದ್ದಾವೆ, ಅದು ಮುಂದಿನ ನಾಳೆ ನಾಳೆದ್ದು ಅದನ್ನು ಪ್ರಸಾರ ಮಾಡ್ತೀವಿ. ಪತ್ರಗಳು ಕೂಡ ಇದ್ದಾವೆ, ಹಾಗೆ ನೀವು ನಮಗೆ ಪತ್ರಗಳನ್ನು ಕೂಡ ನಮ್ಮ

ಆಕಾಶವಾಣಿಗೆ ಬರೆದು ನಿಮ್ಮ ಸಲಹೆ ಸೂಚನೆಗಳನ್ನು ನಮಗೆ ನೀಡಬಹುದು. ಕಾರ್ಯಕ್ರಮ ಮುಂದೆ ಪ್ರಸಾರವಾಗುವಂಥದ್ದು ಪ್ರದೇಶ ಸಮಾಚಾರ. ಮುಂದಿನ ಕಾರ್ಯಕ್ರಮ ಇದೀಗ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಕ್ರೀಡಾ ಪ್ರತಿಭೆಗಳಿಗೆ ಪ್ರತಿ ಹಂತದಲ್ಲಿ ಬೆಂಬಲ ನೀಡಲು ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಖೇಲೋ ಇಂಡಿಯಾ ಸಂವಾದದಲ್ಲಿ ಘೋಷಣೆ. ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಸಂವಾದದಲ್ಲಿ ಭಾಗಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಂದ ಸಂಪುಟ ಉಪಸಮಿತಿ ರಚನೆ. ಹಾಗೂ ನೇಪಾಳ ಕ್ಷಿಪ್ರ ನೆರೆ ಸಂಕಷ್ಟ, ಕಾಣೆಯಾದವರ ಬಗ್ಗೆ ಮಾಹಿತಿ ನೀಡಲು ರಾಜ್ಯ ಸರ್ಕಾರ ಮನವಿ, ತುರ್ತು ಸಹಾಯವಾಣಿ ಆರಂಭ. ದೇಶದಲ್ಲಿ ಆಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ. ಪ್ರತಿಭಾನ್ವಿತರಿಗೆ ಪ್ರತಿ ಹಂತದಲ್ಲಿ ಬೆಂಬಲ ದೊರಕುವಂತೆ ಕ್ರೀಡಾ ವಿಶ್ವವಿದ್ಯಾಲಯದಿಂದ ಹಿಡಿದು ಆಧುನಿಕ ತರಬೇತಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಖೇಲೋ ಇಂಡಿಯಾ ಸಂವಾದದಲ್ಲಿಂದು ತಿಳಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನದ ಸಂದರ್ಭದಲ್ಲಿ ಪ್ರಧಾನಿಯವರು ದೇಶದ 150 ಅಧಿಕ ಸ್ಥಳಗಳಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು ಹಾಗೂ ವಿದ್ಯಾರ್ಥಿಗಳನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಮಾತನಾಡಿದರು. ಖೇಲೋ ಇಂಡಿಯಾ ಸಂವಾದ ಒಂದು ಕಾರ್ಯಕ್ರಮವಾಗಿರದೆ ಪ್ರತಿಯೊಬ್ಬ ವ್ಯಕ್ತಿ ದೇಶದ ಕ್ರೀಡಾ ಭವಿಷ್ಯವನ್ನು ಗಮನದಲ್ಲಿಟ್ಟು ತನ್ನ ಸಲಹೆಗಳನ್ನು ಸಂವಾದದ ಮೂಲಕ ತಿಳಿಸಬಹುದಾದ ವೇದಿಕೆಯಾಗಿದೆ. ಕ್ರೀಡೆ ಪದಕಗಳನ್ನು ಗಳಿಸುವ ಉದ್ದೇಶಕ್ಕೆ ಸೀಮಿತವಾಗಿರದೆ ದೇಶದ ಯುವಜನತೆಯನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ ನಿರ್ಮಿಸಲು ಒಂದುಗೂಡಿಸುವ ಶಕ್ತಿಯಾಗಿದೆ ಎಂದು ಪ್ರಧಾನಿ ಈ ಸಂದರ್ಭದಲ್ಲಿ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಇಂದು ನಡೆಸಿದ ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಹಾಗೂ ಗಣ್ಯರು ವರ್ಚುವಲ್ ಮೂಲಕ ಭಾಗವಹಿಸಿದ್ದರು. ಮೈಸೂರಿನ ಅಖಿಲ ಭಾರತ ವಾಕ್ ಸಂಸ್ಥೆ ಆವರಣದಲ್ಲಿ ರಾಷ್ಟೀಯ ಸೇವಾ ಯೋಜನೆಯಡಿಯಲ್ಲಿ ಏರ್ಪಡಿಸಲಾಗಿದ್ದ ವಿಡಿಯೋ ಕಾನ್ಫರೆನ್ಸ್ ಕಾರ್ಯಕ್ರಮದಲ್ಲಿ ನೂರಾರು ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಪ್ರಧಾನಿಯವರ ಸಂದೇಶದ ಬಳಿಕ ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಚರಿತ್ ಗೌಡ ಹಾಗೂ ವಿದ್ಯಾರ್ಥಿಗಳ ನಡುವೆ ಸಂವಾದ ಕಾರ್ಯಕ್ರಮ ನಡೆಯಿತು. ಚರಿತ್ ಗೌಡ ಮಾತನಾಡಿ, ಯುವಜನರು ಕ್ರೀಡೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಆರೋಗ್ಯಕರ ಜೀವನ ನಡೆಸುವುದರ ಜೊತೆಗೆ ಕೆಟ್ಟ ಅಭ್ಯಾಸಗಳಿಂದ ದೂರವಿರಬಹುದು. ಕ್ರೀಡಾಪಟುಗಳಿಗೆ ಕೇಂದ್ರ ಸರ್ಕಾರ ನೀಡುತ್ತಿರುವ ಬೆಂಬಲ, ಸೌಲಭ್ಯಗಳು, ಮೂಲಸೌಕರ್ಯ ಹಾಗೂ ವಿವಿಧ ಯೋಜನೆಗಳು ಸಂತಸ ತಂದಿವೆ. ತಮ್ಮ ಸಾಧನೆಯಿಂದ ಮೈಸೂರಿನಲ್ಲಿ ಸೈಕ್ಲಿಂಗ್ ಕ್ಷೇತ್ರಕ್ಕೆ ಹೆಚ್ಚಿನ ಗುರುತಿನೊಂದಿಗೆ 20 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸೈಕ್ಲಿಂಗ್ ಮೈದಾನ ಮಂಜೂರಾಗಿರುವುದು ಸಂತಸ ತಂದಿದೆ ಎಂದು ಚರಿತ್ ಗೌಡ ಹೇಳಿದರು.
1: ಇವತ್ತು PM ಮೋದಿ ಸರ್ ಜೊತೆ ಕಾನ್ವರ್ಸೇಷನಲ್ಲಿ ಸಖತ್ ಖುಷಿ ಆಯಿತು. ನಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಮತ್ತು ಸರ್ರು ನಮಗೆ ಎಲ್ಲರಿಗೂ ಮೋಟಿವೇಶನ್ ಕೊಟ್ಟಿದ್ದಾರೆ ಮತ್ತು ಈಗ ನನಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸಖತ್ ಖುಷಿಯಾಗಿದ್ದೀನಿ. ಎಲ್ಲರೂ ಸ್ಪೋರ್ಟ್ಸ್ ಮಾಡಿ, ಸ್ಪೋರ್ಟ್ಸ್ ಮಾಡಿದ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಮನೆಯಲ್ಲಿ ಎಲ್ಲ ಖುಷಿಯಾಗಿರ್ತಾರೆ ಮತ್ತು ನೀವು ಯಾವುದು ಕೆಟ್ಟ ಅಭ್ಯಾಸಕ್ಕೆ ಹೋಗಲ್ಲ, ಆ ದಾರಿಗೆ ನೀವು ತಲೆ ಎತ್ತು ನೋಡಲ್ಲ. ನೀವು ಸರಿಯಾಗಿ ಕಾಂಪಿಟೇಟಿವ್ ಲೆವೆಲಲ್ಲಿ ಸ್ಪೋರ್ಟ್ಸ್ ಮಾಡ್ತಾ ಇದ್ದೀರಾ ಅಂದರೆ
0: ಮಹಾಜನ ಕಾಲೇಜಿನಲ್ಲಿ ಕೂಡ ಯುವಜನರು ಮತ್ತು ಕ್ರೀಡಾಪಟುಗಳೊಂದಿಗೆ ಸಂವಾದಾತ್ಮಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಗದಗ ನಗರದ KHE ಸಂಸ್ಥೆಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಖೇಲೋ ಇಂಡಿಯಾ ಸಂವಾದ ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಪ್ರಧಾನಿಯವರು ಮಾಡಿದ ವರ್ಚುವಲ್ ಭಾಷಣವನ್ನು ಆಲಿಸಿದರು. ಚಿಕ್ಕಮಗಳೂರು ನಗರದ ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಕಾಲೇಜಿನ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಯವರ ಸಂವಾದ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಣೆ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಕಾಲೇಜು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಧಾರವಾಡದ JSS ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಆಯುಷ್ ಇಲಾಖೆಯ ಯೋಗ ತರಬೇತುದಾರ ಭೀಮಪ್ಪ ಲಡ್ಡಿ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ನಂತರ ಪ್ರಧಾನಿಯವರ ಭಾಷಣ ಕುರಿತಂತೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
2: ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲು ನಮ್ಮ ಭಾರತ ಸರ್ಕಾರ ಯಾವಾಗಲೂ ಪ್ರೋತ್ಸಾಹ ನೀಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ, ಮುಂದೆ ಅದರ ಜೊತೆಗೆ ನಶಾ ಮುಕ್ತ ಭಾರತವನ್ನು ಈಗಾಗಲೇ ಕಳೆದ ತಿಂಗಳಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸ್ಕೂಲು ಶಾಲಾ ಕಾಲೇಜುಗಳಲ್ಲಿ ಏನು ಇಂಪ್ಲಿಮೆಂಟ್ ಮಾಡಿ ಆ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಈ ಒಂದು ಎಲ್ಲ ಯುವಕರು ನಶಾಗಳಿಂದ ಮುಕ್ತರಾಗಿ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಒಂದು ಉತ್ತಮ ಒಂದು ಭಾರತವನ್ನು ನಿರ್ಮಾಣ ಮಾಡಬೇಕಂಥೇಳಿ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಅದರ ಒಂದು ವಿಷಯಗಳನ್ನು ಹೇಳಿ ಜೊತೆಗೆ ಕೊನೆಗೆ ಜೋ ಕಿಲೇಗ ಓ ಕಿಲೇಗ ಎಂತಕ್ಕಂಥ

0: ಹೇಳ್ತಾರೆ. ಅಂದ್ರೆ ಆಡುವ ಆಟಗಾರನು ಅಭಿವೃದ್ಧಿ ಹೊಂತಾನೆ, ಅವನು ಅರಳುತ್ತಾನೆ ಅಂತಕ್ಕಂತ ಮಾತನ್ನು ಹೇಳಿ ತಮ್ಮ ಮಾತುಗಳನ್ನ ಮೂಲಕ ಎಲ್ಲ ಯುವ ಜನಕರನ್ನ ಉತ್ತೇಜನೆ ಮಾಡ್ತಾರೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ರಚಿಸಿದ್ದಾರೆ. ಸಚಿವರುಗಳಾದ ಮಧು ಬಂಗಾರಪ್ಪ, ಬಸವರಾಜ ರಾಯರೆಡ್ಡಿ, ಪ್ರಿಯಾಂಕ್ ಖರ್ಗೆ, ಶರಣಪ್ರಕಾಶ್ ಪಾಟೀಲ್ ಉಪಸಮಿತಿಯ ಸದಸ್ಯರಾಗಿದ್ದಾರೆ. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಅವರ ಸಮಸ್ಯೆಗಳು, ಆಕಾಂಕ್ಷೆಗಳು ಮತ್ತು ಅಭಿಪ್ರಾಯಗಳನ್ನು ಆಲಿಸಿ ವಿದ್ಯಾರ್ಥಿಗಳು ಹಾಗೂ ಯುವಜನರು ಎದುರಿಸುತ್ತಿರುವ ಸವಾಲುಗಳಿಗೆ ಪರಿಹಾರ ಒದಗಿಸುವಂತಹ ಶಿಕ್ಷಣ ಸುಧಾರಣೆಗಳನ್ನು ಶಿಫಾರಸು ಮಾಡುವಂತೆ ಉಪಸಮಿತಿಗೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹ ದುರಂತಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಪ್ರವಾಸಿಗರು ಅಥವಾ ನಾಗರಿಕರು ಯಾರಾದರೂ ಕಾಣೆಯಾಗಿದ್ದರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೇಂದ್ರ ಗೃಹ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದೊಂದಿಗೆ ರಾಜ್ಯ ಸರ್ಕಾರವು ಸತತ ಸಂಪರ್ಕದಲ್ಲಿದ್ದು ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯ ನೆರವು ನೀಡಲು ಮತ್ತು ಕಾಣೆಯಾದವರನ್ನು ಪತ್ತೆ ಹಚ್ಚಲು ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳುತ್ತಿದೆ. ಸಾರ್ವಜನಿಕರು ಕಾಣೆಯಾದ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂಪರ್ಕಿಸಿದ ಸ್ಥಳ ಮತ್ತು ಸಮಯ ಹಾಗೂ ಖಾಯಂ ವಿಳಾಸದ ವಿವರಗಳನ್ನು ಸರ್ಕಾರಕ್ಕೆ ತಕ್ಷಣವೇ ಒದಗಿಸಲು ಕೋರಲಾಗಿದೆ. ಈ ವಿವರಗಳನ್ನು ನಮೂದಿಸಲು ರಾಜ್ಯ ಸರ್ಕಾರವು ವಿಶೇಷ ಗೂಗಲ್ ಫಾರ್ಮ್ ಲಿಂಕ್ ಅನ್ನು ಸಹ ಒದಗಿಸಿದೆ. ಸಂತ್ರಸ್ತರು ಮತ್ತು ಅವರ ಕುಟುಂಬಸ್ಥರ ನೆರವಿಗಾಗಿ ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ 24/7 ಸಹಾಯವಾಣಿ ತೆರೆದಿದ್ದು ಸಾರ್ವಜನಿಕರು 1070 ಅಥವಾ 0800223737 ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಇಮೇಲ್ ಮೂಲಕ ಮಾಹಿತಿ ನೀಡಲು seocarnataka@gmail.com ವಿಳಾಸಕ್ಕೆ ಕಳುಹಿಸಬಹುದಾಗಿದೆ. ಚಿಕ್ಕಮಗಳೂರು ಜಿಲ್ಲಾಡಳಿತ ಸಹಾಯವಾಣಿ ಆರಂಭಿಸಿದೆ. ದೂರವಾಣಿ ಸಂಖ್ಯೆ 0826223895 ಈ ಸಂಖ್ಯೆಗೆ ಸಂಬಂಧಿಕರು ಕರೆ ಮಾಡಿ ನಾಪತ್ತೆಯಾದವರ ವಿವರ ನೀಡಬಹುದು ಎಂದು ಜಿಲ್ಲಾಡಳಿತ ಮನವಿ ಮಾಡಿದೆ. ರಾಜ್ಯದ ಭವಿಷ್ಯ ಯುವಜನರ ಮೇಲೆ ನಿಂತಿದ್ದು ಅವರಿಗೆ ಗುಣಮಟ್ಟದ ಶಿಕ್ಷಣ, ಅಗತ್ಯ ಮೂಲಸೌಕರ್ಯ ಹಾಗೂ ಸಮರ್ಪಕ ಅವಕಾಶಗಳನ್ನು ಒದಗಿಸುವುದು ಸರ್ಕಾರ ಬದ್ಧತೆಯಾಗಿದೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ರಾಜ್ಯದ ಯುವಜನರ ಸಮಸ್ಯೆಗಳು ಹಾಗೂ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಉದ್ದೇಶವನ್ನು ಸರ್ಕಾರ ಹೊಂದಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು, ಯುವಜನರು ಹಾಗೂ ಸಾರ್ವಜನಿಕರಿಂದ ಬರುವ ಸಲಹೆ ಸೂಚನೆಗಳನ್ನು ಮುಕ್ತವಾಗಿ ಸ್ವೀಕರಿಸಲಾಗುವುದು, ಎಲ್ಲರೂ ಒಟ್ಟಾಗಿ ಯುವಜನರಿಗೆ ಉತ್ತಮ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಕೈಜೋಡಿಸಬೇಕು ಎಂದು ಮನವಿ ಮಾಡಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ನಿವೇಶನಗಳನ್ನು ಸ್ವಚ್ಛಗೊಳಿಸಿದ ಆಸ್ತಿಗಳನ್ನು ಸ್ವಚ್ಛಗೊಳಿಸಿ ಮಾಲೀಕರಿಗೆ ದಂಡ ವಿಧಿಸುವ ಪ್ರಕ್ರಿಯೆಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಇಂದು ಚಾಲನೆ ನೀಡಿದರು. ಪಶ್ಚಿಮ ಘಟ್ಟ ಕುರಿತ ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ಕೊಡಗಿನ ಜನತೆಗೆ ಸಂಕಷ್ಟವಾಗಲಿದೆ ಎಂಬ ಆತಂಕ ಅನಗತ್ಯವಾಗಿದೆ ಎಂದು ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿಂದು ಕಸ್ತೂರಿ ರಂಗನ್ ವರದಿ ಜಾರಿಗೆ ಸಂಬಂಧಿಸಿದಂತೆ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರೊಂದಿಗೆ ಸಂವಾದ ನಡೆಸಿದ ಸಂಸದರು, ವರದಿ ಜಾರಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದೊಂದಿಗೆ ಚರ್ಚೆ ಮುಂದುವರೆದಿದೆ, ಕರಡು ಅಧಿಸೂಚನೆಯಲ್ಲಿ ಇನ್ನೂ ಹಲವು ಚರ್ಚೆಗಳಾಗಲು ಬಾಕಿ ಇದೆ ಎಂದು ಅವರು ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದಲ್ಲಿ ನಡೆದ ಶೂಟೌಟ್ ಪ್ರಕರಣ ಖಂಡಿಸಿ ರೈತ ಸಂಘ ಹಾಗೂ ವಿವಿಧ ರಾಜಕೀಯ ಪಕ್ಷಗಳು, ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಹನೂರು ಪಟ್ಟಣದಲ್ಲಿ ಇಂದು ಪ್ರತಿಭಟನೆ ನಡೆಸಿದರು. ಈ ಪ್ರಕರಣದ ಬಗ್ಗೆ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಯಾಗಬೇಕು ಎಂಬ ಹಕ್ಕೊತ್ತಾಯಗಳನ್ನು ತಹಶೀಲ್ದಾರ್ಗೆ ಸಲ್ಲಿಸಿದರು. ಚಾಮರಾಜನಗರ ಜಿಲ್ಲೆಯ ಬೊಮ್ಮಲಾಪುರ ಗ್ರಾಮದಲ್ಲಿ ಹುಲಿಯೊಂದರ ಕಳೇಬರ ಪತ್ತೆಯಾಗಿದೆ. ಸ್ಥಳಕ್ಕೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಅಧಿಕಾರಿಗಳು ಭೇಟಿ ನೀಡಿದ್ದು ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ರೀಡಾ ಪ್ರತಿಭೆಗಳಿಗೆ ಪ್ರತಿ ಹಂತದಲ್ಲಿ ಬೆಂಬಲ ನೀಡಲು ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಖೇಲೋ ಇಂಡಿಯಾ ಸಂವಾದದಲ್ಲಿ ಘೋಷಣೆ.

ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಸಂವಾದದಲ್ಲಿ ಭಾಗಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಂದ ಸಂಪುಟ ಉಪಸಮಿತಿ ರಚನೆ. ಹಾಗೂ ನೇಪಾಳ ಕ್ಷಿಪ್ರ ನೆರೆ ಸಂಕಷ್ಟ ಕಾಣೆಯಾದವರ ಬಗ್ಗೆ ಮಾಹಿತಿ ನೀಡಲು ರಾಜ್ಯ ಸರ್ಕಾರ ಮನವಿ, ತುರ್ತು ಸಹಾಯವಾಣಿ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಸಮಯ ಆಗಿದೆ 2:41. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಒಂದೇ ಚಿತ್ರದ ಗೀತೆಗಳನ್ನು ಆಲಿಸುವ ಚಿತ್ರತಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂದು ನಾವು 1983 ತೆರೆ ಕಂಡಂತಹ ಆಶಾ ಚಿತ್ರದ ಗೀತೆಗಳನ್ನು ಆಲಿಸಲಿದ್ದೇವೆ ಚಿತ್ರತಾನ ಕಾರ್ಯಕ್ರಮದಲ್ಲಿ. ಆಶಾ ಚಿತ್ರವನ್ನು ಎ.ಟಿ. ರಘು ಅವರು ನಿರ್ದೇಶನವನ್ನು ಮಾಡಿದರು. ಎ.ಆರ್.ಎಫ್. ಮಾಣಿಕ್ ಚಂದ್ ಅವರು ವರುಣ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರದ ನಿರ್ಮಾಣವನ್ನು ಮಾಡಿದರು. HV ಸುಬ್ಬರಾವ್ ಅವರ ಕತೆ ಹಾಗೂ ಸಂಭಾಷಣೆ ಆಶಾ ಚಿತ್ರಕ್ಕಿತ್ತು. ಚಿತ್ರದ ಸಂಗೀತ ನಿರ್ದೇಶನವನ್ನು GK ವೆಂಕಟೇಶ್ ಅವರು ಮಾಡಿದರು. ತಾರಾ ಬಳಗದಲ್ಲಿ ಅಂಬರೀಷ್, ಅರ್ಜುನ್ ಸರ್ಜಾ, ಬೇಬಿ ಇಂದಿರಾ, ಕಲಾರಂಜಿನಿ, ಚರಣ್ ರಾಜ್, ವಜ್ರಮುನಿ, ಸುಂದರಕೃಷ್ಣ ರಸ್, ದಿನೇಶ್, ತುಗುದೀಪ್ ಶ್ರೀನಿವಾಸ್ ಮುಂತಾದವರು ಅಭಿನಯಿಸಿದರು. ಈ ಚಿತ್ರದ ವಿಶೇಷತೆ ಏನಂದರೆ ಈ ಚಿತ್ರವು 3 ಭಾಷೆಗಳಲ್ಲಿ ರೀಮೇಕ್ ಆಯಿತು. ಹಿಂದಿ ಭಾಷೆಯಲ್ಲಿ ಮೇರಿ ಅದಾಲತ್ ಅನ್ನೋ ಹೆಸರಿನಲ್ಲಿ, ಹಾಗೆಯೇ ಮಲಯಾಳಂನಲ್ಲಿ ಇವಿಡೇ ತೊಡಂಗುನ್ನು ಅನ್ನೋ ಒಂದು ಹೆಸರಿನಲ್ಲಿ, ಹಾಗೆ ತಮಿಳಿನಲ್ಲಿ ನ್ಯಾಯಂ ಕೇಟ್ ಕಿರಣ್ ಅನ್ನೋ ಒಂದು ಹೆಸರಿನಲ್ಲಿ ಚಿತ್ರವು ಮರುನಿರ್ಮಾಣ ಕೊಂಡಿತು. ಈ ಸಿನಿಮಾವು ನಟ ಅರ್ಜುನ್ ಸರ್ಜಾ ಅವರ ವೃತ್ತಿ ಜೀವನದ ಆರಂಭಿಕ ದಿನಗಳ ಪ್ರಮುಖ ಸಿನಿಮಾಗಳಲ್ಲಿ ಒಂದಾಗಿದೆ. ಕೇಳೋಣ ಇಂದಿನ ಚಿತ್ರತಾನದಲ್ಲಿ ಆಶಾ ಚಿತ್ರದ ಗೀತೆಗಳನ್ನು.

ಸಮಯ ಆಗಿದೆ 3 ಗಂಟೆ. ಚಿತ್ರತಾಣದಲ್ಲಿ ಇಂದು ಆಶಾ ಚಿತ್ರದ ಸುಮಧುರವಾದ ಗೀತೆಗಳನ್ನ ಕೇಳಿದ್ರಿ. ಮತ್ತೆ ನಮ್ಮ ನಿಮ್ಮ ಭೇಟಿ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ. 3 ಗಂಟೆಯ ನಂತರ ಸಖಿ ಸಹೇಲಿ ಕಾರ್ಯಕ್ರಮಗಳು ಪ್ರಸಾರವಾಗ್ತಾ ಇದೆ. ಚಿತ್ರತಾಣ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದೆ ಇಷ್ಟು ಹೊತ್ತು ನಾನು ಆರ್ ಜೆ ವಿನೂತಾ ಶಶಿಧರ್.

वो झूमता बल खाता

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 4:01:40. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನು? ಕನ್ನಡ ಚಿತ್ರರಂಗದಲ್ಲಿ ಒಂದು ಕಂಡುಬರುವಂತಹ ಒಂದಲ್ಲ ಒಂದು ಘಟನೆಗಳಿರಬಹುದು ಅಥವಾ ಕನ್ನಡ ಚಿತ್ರರಂಗದ ಒಂದು ವಿಭಿನ್ನ ಒಂದು ಪರಿಚಯದೊಂದಿಗೆ ನಾವು ಈ ಪರಿಮಳ ಕಾರ್ಯಕ್ರಮವನ್ನು ನಮ್ಮ ಕೇಳುಗರಿಗೋಸ್ಕರ ಹೊತ್ತು ತರ್ತೀವಿ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಕನ್ನಡ ಪ್ರಾದೇಶಿಕ ಚಲನಚಿತ್ರರಂಗದ ಪರಿಚಯ, ಅಂದರೆ ಪ್ರಾದೇಶಿಕ ಚಲನಚಿತ್ರಗಳು, ನಿರ್ದಿಷ್ಟ ಭಾಷೆ, ಸಂಸ್ಕೃತಿ ಮತ್ತು ಪ್ರದೇಶಕ್ಕೆ ಸಂಬಂಧಿಸಿದ ಸಿನಿಮಾಗಳು. ಈ ಭಾರತದಲ್ಲಿ ಕನ್ನಡ ಚಲನಚಿತ್ರರಂಗವನ್ನು ಸ್ಯಾಂಡಲ್ವುಡ್ ಅಂತ ಕರಿತೀವಿ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಚಾರನೆ. ಕನ್ನಡ ಸಿನಿಮಾ ರಂಗವು ತನ್ನದೇ ಆದ ಸಮೃದ್ಧ ಇತಿಹಾಸ, ವಿಶಿಷ್ಟ ಕಥಾಹಂದರ ಮತ್ತು ಜಾಗತಿಕ ಮಟ್ಟದ ಜನಪ್ರಿಯತೆಯನ್ನು ಕೂಡ ಹೊಂದಿದೆ. ಕನ್ನಡ ಚಲನಚಿತ್ರರಂಗದಲ್ಲಿ ಪ್ರಮುಖ ಘಟ್ಟಗಳ ಬಗ್ಗೆ ಮಾತನಾಡೋದಾದರೆ ಗೋಲ್ಡನ್ ಎರಾ ಅಂತ ಕರಿತೀವಿ, ಶ್ರೇಷ್ಠ ಯುಗ, ಅಂದರೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಅನಂತ್ನಾಗ್ ಅವರಂತಹ ದಿಗ್ಗಜರು ಕನ್ನಡ ಚಿತ್ರರಂಗಕ್ಕೆ ಬಲವಾದ ಅಡಿಪಾಯವನ್ನು ಹಾಕಿಕೊಟ್ಟಂಥವರು. ಬಂಗಾರದ ಮನುಷ್ಯದಿಂದ ಹಿಡಿದು ಮಯೂರ, ನಾಂದಿ, ಆಟೋ ರಾಜ ಮುಂತಾದ ಸಿನಿಮಾಗಳು ಸಾರ್ವಕಾಲಿಕ ಶ್ರೇಷ್ಠ ಚಿತ್ರಗಳು ಅಂತಲೇ ಹೇಳ್ಬೋದು. ಇನ್ನು ಪ್ರಯೋಗಾತ್ಮಕ ಮತ್ತು ನವ್ಯ ಚಿತ್ರಗಳ ಬಗ್ಗೆ ಹೇಳೋದಾದರೆ ಗಿರೀಶ್ ಕಾಸರವಳ್ಳಿ, ಯು ಆರ್ ಅನಂತಮೂರ್ತಿ ಹಾಗೂ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಚಿತ್ರಗಳು ಪ್ರಾದೇಶಿಕತೆಯಿಂದ ಕಲಾತ್ಮಕ ಮಟ್ಟಕ್ಕೆ ಕೂಡ ಏರಿದಂಥ ಗಳಿಗೆ ಕೂಡ ಇದೆ. ಉದಾಹರಣೆಗೆ ಘಟಶ್ರಾದ್ದ, ಸಂಸ್ಕಾರ ಮುಂತಾದ ಚಿತ್ರಗಳು. ಈಗ ಈಗಿನ ಒಂದು ಯುಗ, ಅಂದರೆ ಆಧುನಿಕ ಯುಗ ಅಥವಾ ಪ್ಯಾನ್ ಇಂಡಿಯಾ ಸಿನಿಮಾ ಕಡೆ ನೋಡೋದಾದರೆ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಸಿನಿಮಾಗಳು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿರದೆ ಇಡೀ ವಿಶ್ವದ ಗಮನವನ್ನು ಕೂಡ ಸೆಳೆದಿದೆ ಅಂತಲೇ ಹೇಳ್ಬೋದು. ಮುಂದೆ ಪ್ರಾದೇಶಿಕ ಸಿನಿಮಾಗಳು, ಅವಾರ್ಡ್ ವಿನ್ನಿಂಗ್ ಪ್ರಾದೇಶಿಕ ಸಿನಿಮಾಗಳು ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಇಂದಿನ ನಮ್ಮ ಪರಿಮಳ ಕಾರ್ಯಕ್ರಮದಲ್ಲಿ ಯಾವ್ಯಾವ ಚಿತ್ರಗಳ ಬಗ್ಗೆ ಮಾತಾಡ್ತೀವಿ ಅಂತ ಮುಂದೆ ತಿಳ್ಕೊಳ್ಳೋಣ. ಈಗ ಒಂದು ಗೀತೆ ಮೂಡಿ ಬರ್ತಾ ಇದೆ ರಥಸಪ್ತಮಿ ಚಿತ್ರದಿಂದ, ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ನಾವು. ಕನ್ನಡ ಚಲನಚಿತ್ರರಂಗವು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮ ಚಿತ್ರಕಥೆ, ನಟನೆ ಮತ್ತು ತಾಂತ್ರಿಕತೆಗೆ ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ಪ್ರಮುಖ ಕನ್ನಡ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಗೋಣ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ. 1970 ತೆರೆ ಕಂಡ ಸಂಸ್ಕಾರ ಚಿತ್ರ ಒಂದು, ಈ ಚಿತ್ರಗಳಲ್ಲಿ ಒಂದು. ಯು ಆರ್ ಅನಂತಮೂರ್ತಿ ಅವರ ಕಾದಂಬರಿ ಆಧಾರಿತ ಚಿತ್ರ ಇದು. ಅತ್ಯುತ್ತಮ ಚಲನಚಿತ್ರವಾಗಿ ಸ್ವರ್ಣ ಕಮಲ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಸಿನಿಮಾ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಂತರ 1975 ಬಿವಿ ಕಾರಂತರ ನಿರ್ದೇಶನದ ಚಿತ್ರ ಚೋಮನದುಡಿ. ಶೋಷಿತ ಸಮುದಾಯದ ನೋವನ್ನು ಚಿತ್ರಿಸಿದ್ದಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಚಿತ್ರ. ಎಂ ವಿ ವಾಸುದೇವ್ ರಾವ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಕೂಡ ಈ ಚಿತ್ರದಲ್ಲಿ ಸಿಕ್ಕಿತ್ತು. ಮೂಡಿ ಬರ್ತಾ ಇದೆ ಅನುರಾಗ ಅರಳಿತು ಚಿತ್ರದ ಗೀತೆ. ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಜೀವದೇಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಈಗ ತಾನೇ ಕೇಳಿದ ಗೀತೆ ಸಂಯುಕ್ತ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತಂ ಶ್ರೀನಿವಾಸ ರಾವ್ ಅವರ ಸಂಗೀತವಿತ್ತು. ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ರಾಷ್ಟ್ರ ಪ್ರಶಸ್ತಿ ವಿಜೇತ ಪ್ರಮುಖ ಕನ್ನಡ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ನಾವು ಮತ್ತೊಂದು ಚಿತ್ರದ ಬಗ್ಗೆ ಹೇಳೋದಾದರೆ ಅದು 1977 ತೆರೆ ಕಂಡಂತಹ ಘಟಶ್ರಾದ್ದ ಅನ್ನೋ ಒಂದು ಚಿತ್ರ. ಗಿರೀಶ್ ಕಾಸರವಳ್ಳಿ ಅವರ ನಿರ್ದೇಶನದ ಪ್ರಸಿದ್ಧ ಕಲಾತ್ಮಕ ಚಿತ್ರ ಅಂತಾನೆ ಹೇಳ್ಬೋದು. ಭಾರತೀಯ ಸಿನಿಮಾ ಇತಿಹಾಸದ ಶ್ರೇಷ್ಠ ಚಿತ್ರಗಳಲ್ಲಿ ಒಂದಾಗಿ ಸ್ವರ್ಣ ಕಮಲ ಗೆದ್ದುಕೊಂಡಂತಹ ಚಿತ್ರ. ಹಾಗೆ 1987 ತೆರೆ ಕಂಡಂತಹ ತಬರನ ಕಥೆ ಅನ್ನುವಂತಹ ಚಿತ್ರ, ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಕಥೆ ಆಧಾರಿತ ಚಿತ್ರ ಇದು. ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಈ ಸಿನಿಮಾಗೆ ಸ್ವರ್ಣ ಕಮಲ ದೊರೆತರೆ ಚಾರುಹಾಸನ್ ಅವರಿಗೆ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸಿದಂತಹ ಚಿತ್ರ ಇದು. ಮುಂದೆ ಮೂಡಿ ಬರ್ತಾ ಇದೆ ಪ್ರಜಾಪ್ರಭುತ್ವ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿದೆ. ಮತ್ತೊಂದು ಗೀತೆ ಜೊತೆಯಾಗಿ ಮೂಡಿ ಬರ್ತಾ ಇದೆ ಕೃಷ್ಣ ರುಕ್ಮಿಣಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಗಾಯನದಲ್ಲಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಕೆ ವಿ ಮಹದೇವನ್ ಅವರ ಸಂಗೀತವಿದೆ. ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.

ಈಗ ಪ್ರಸಾರವಾದ ಗೀತೆ ಅರ್ಜುನ್ ಚಿತ್ರದಿಂದ ಪ್ರಸಾರವಾಗಿತ್ತು. ಎಸ್ ವಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಗೀತೆ ಇದಾಗಿತ್ತು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ ಪ್ರಶಸ್ತಿ ವಿಜೇತ ಚಿತ್ರಗಳು, ರಾಷ್ಟ್ರ ಪ್ರಶಸ್ತಿ ವಿಜೇತ ಪ್ರಮುಖ ಕನ್ನಡ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. 2002 ತೆರೆ ಕಂಡಂತಹ ಸೌಂದರ್ಯ ಅಭಿನಯದ ಪರಿಸರ ಮತ್ತು ಅಭಿವೃದ್ಧಿಯ ಸಂಘರ್ಷವನ್ನು ತೋರಿಸಿದಂತಹ ಚಿತ್ರ ದ್ವೀಪ. ಇದು ಗಿರೀಶ್ ಕಾಸರವಳ್ಳಿ ಅವರಿಗೆ ಸ್ವರ್ಣ ಕಮಲ ತಂದುಕೊಟ್ಟ ಮತ್ತೊಂದು ಸಿನಿಮಾ ಅಂತಲೇ ಹೇಳ್ಬೋದು. ಹಾಗೆಯೇ 2015 ತೆರೆ ಕಂಡಂತಹ ತಿಥಿ ಸಿನಿಮಾ, ರಾಮ್ ರೆಡ್ಡಿ ನಿರ್ದೇಶನದ ಸಂಪೂರ್ಣ ಹೊಸಬರೇ ಅಂದರೆ ಗ್ರಾಮೀಣ ಜನರೇ ನಟಿಸಿದಂತಹ ಹಾಸ್ಯಭರಿತ ಡ್ರಾಮಾ ಚಿತ್ರ ಆಗಿತ್ತು. ರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮ ಕನ್ನಡ ಚಿತ್ರ ಪ್ರಶಸ್ತಿ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಕೂಡ ಹಲವು ಪ್ರಶಸ್ತಿಗಳನ್ನು ಗೆದ್ದುಕೊಂಡಂತಹ ಚಿತ್ರ ತಿಥಿ. ಮುಂದೆ ಮೂಡಿ ಬರ್ತಾ ಇದೆ ಒಂದಾಗಿ ಬಾಳು ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯಾನಂದ ಅವರ ರಾಗ ಸಂಯೋಜನೆ ಇರುವ ಗೀತೆ, ಹಾಗೆಯೇ ಜೊತೆಯಾಗಿ ಮೂಡಿ ಬರ್ತಾ ಇದೆ ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆ, ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ರಾಷ್ಟ್ರ ಪ್ರಶಸ್ತಿ ವಿಜೇತ ಪ್ರಮುಖ ಕನ್ನಡ ಸಿನಿಮಾಗಳ ಬಗ್ಗೆ ಮಾತನಾಡ್ತಾ ಸಾಕ್ತಾ ಇದ್ವಿ. 2015ರಲ್ಲಿ ತೆರೆ ಕಂಡಂತಹ ನಾನು ಅವನಲ್ಲ ಅವಳು ಚಿತ್ರ ಕೂಡ ಒಂದು, ಇದರಲ್ಲಿ ತೃತೀಯ ಲಿಂಗಿಗಳ ಜೀವನ ಆಧಾರಿತ ಚಿತ್ರ. ಇದರಲ್ಲಿನ ಅದ್ಭುತ ನಟನೆಗಾಗಿ ಸಂಚಾರಿ ವಿಜಯ್ ಅವರಿಗೆ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಇದಲ್ಲದೆ 2022ರಲ್ಲಿ ತೆರೆ ಕಂಡಂತಹ ಕಾಂತಾರ ಚಿತ್ರ, ಹಾಗೆ 2022ರಲ್ಲಿಯೇ ತೆರೆ ಕಂಡಂತಹ KGF ಚಾಪ್ಟರ್ 2, 2018ರಲ್ಲಿ ತೆರೆ ಕಂಡಂತಹ ನಾತಿಚರಾಮಿ, ಹಾಗೆ 2022ರಲ್ಲಿ ತೆರೆ ಕಂಡಂತಹ 777 ಚಾರ್ಲಿ ಚಿತ್ರ ಕೂಡ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆಯುವುದರಲ್ಲಿ ಹಿಂದೆ ಬೀಳಲಿಲ್ಲ ಅಂತಾನೆ ಹೇಳ್ಬೋದು. ಈಗ ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ಸಂದೇಶಗಳನ್ನು ನೋಡುವಂತಹ ಸಮಯ ಇದು. ಸಂದೇಶವನ್ನು ಕಳಿಸಿದ್ದಾರೆ, ಸ್ಪಂದನದಲ್ಲಿ ನನ್ನ ಪತ್ರ ಓದಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ತೀರ್ಥಪ್ರಸಾದ್ ದೊಡ್ಡ ಮೇಟಿಕುರ್ಕಿಯಿಂದ. ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸು ಅವರು ಹೇಳ್ತಾ ಇದ್ದಾರೆ, ಇವತ್ತಿನ ಪರಿಮಳ ಕಾರ್ಯಕ್ರಮದ ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡ ಚಿತ್ರಗಳ ಬಗ್ಗೆ ವಿವರಣೆ ಚೆನ್ನಾಗಿದ್ದು ಒಳ್ಳೊಳ್ಳೆ ಹಾಡುಗಳು ಕೂಡ ಪ್ರಸಾರ ಆಗ್ತಾ ಇದೆ ಅಂತ. ಹಾಗೇನೆ ಮಹದೇವ್ ಗುಮ್ಮಟಿ, ದೀಪಾ ಮಹದೇವ್ ಗುಮ್ಮಟಿ, ಹಾಗೆ ಅಂಕುಶ್ ಅವರು ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಗೀತೆಗಳು ತುಂಬ ಒಳ್ಳೊಳ್ಳೆ ಗೀತೆಗಳು ಪ್ರಸಾರ ಆಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವೀಣಾ ನ್ಯಾಮ್ತಿಯಿಂದ ಹೇಳ್ತಾ ಇದ್ದಾರೆ, ಪರಿಮಳ ಕಾರ್ಯಕ್ರಮದಲ್ಲಿ ಮಾಹಿತಿ ಚೆನ್ನಾಗಿದೆ, ಹಾಡುಗಳು ಕೂಡ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೇಳ್ತಾ ಇದ್ದಾರೆ ಹನುಮಂತಪ್ಪ ಮಡಿವಾಳರವರು ಜಗಳೂರಿನಿಂದ, ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿಜೇತ ಚಿತ್ರಗಳ ಬಗ್ಗೆ ಮಾಹಿತಿ ಜೊತೆಗೆ ಉತ್ತಮವಾದ ನಿರೂಪಣೆ ಮತ್ತು ಉತ್ತಮ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೆಬ್ಬಾಳದಿಂದ ರಮೇಶ್ ಕೂಡ ಹೇಳ್ತಾ ಇದ್ದಾರೆ, ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡಿದ ನಿಮಗೆ ಕೋಟಿ ಕೋಟಿ ವಂದನೆಗಳು ಅಂತ, ನಮ್ಮ ಜೊತೆಯಾಗಿದ್ದಕ್ಕೆ ನಿಮಗೂ ಕೂಡ ವಂದನೆಗಳು. ಹಾಗೆ ಶಿವಮೊಗ್ಗದಿಂದ ಸಂದೇಶ ಬಂದು ನಮ್ಮನ್ನು ತಲುಪಿದೆ, ಹುಸೇನ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಒಳ್ಳೆಯ ಹಾಡುಗಳನ್ನು ಕೇಳಿಸಿದ ನಿಲಯಕ್ಕೆ ಧನ್ಯವಾದಗಳು ಅಂತ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳು ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ, ಚಂದುಲಾಲ್ ಕಲಬುರ್ಗಿ ಅಂತ ಹೇಳ್ತಾ ಇದ್ದಾರೆ, ಆಲ್ ಸಾಂಗ್ ಸೂಪರ್ ಹಿಟ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೆ. ಹಾಗೇನೆ ಹರೀಶ್ ಮಲ್ಲೇಶ್ವರಂ ಕೂಡ ಹೇಳ್ತಾ ಇದ್ದಾರೆ, ಚೆನ್ನಾಗಿತ್ತು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಹಾಗೆಯೇ ಸಮಯ ಆಗ್ತಾ ಇದೆ, 4:54 ನೋಡ್ತಾ 51 ನಿಮಿಷ ಆಗೇ ಹೋಯಿತು. ಪರಿಮಳ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಇಂದು ಪರಿಮಳ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಕೆಲವು ಚಿತ್ರಗಳ ಮಾಹಿತಿಯ ಜೊತೆಗೆ ಸುಮಧುರವಾದ ಗೀತೆಗಳನ್ನು ಆಲಿಸುವಂತಹ ಸೌಭಾಗ್ಯ ನಮ್ಮ ನಿಮ್ಮೆಲ್ಲರದಾಯಿತು ಅಂತಾನೆ ಹೇಳ್ಬೋದು. ಈಗ ಪರಿಮಳ ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ಮುಗಿಸುವಂತಹ ಸಮಯ ಬಂದಿದೆ. ಜೊತೆಯಾಗಿದ್ದ ಮಧ್ಯಾಹ್ನದ ಪ್ರಸಾರದಲ್ಲಿ ಜೊತೆಯಾಗಿದ್ದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಮ್ಮೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ತಾ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು RJ ವಿನುತಾ ಶಶಿಧರ್. ಕೇಳ್ತಾ ಇರಿ ಹಾಗೂ ಕೇಳಿಸ್ತಾ ಇರಿ ಸದಾ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ಸದಾ ನಿಮ್ಮ ಸಂಗಡ. ಮಧ್ಯಾಹ್ನದ ಪ್ರಸಾರದ ಕೊನೆಯ ಗೀತೆಯಾಗಿ ಎರಡು ಗೀತೆಗಳು ಮೂಡಿ ಬರ್ತಾ ಇದೆ. ಮೊದಲನೇದಾಗಿ ಮಾಧುರಿ ಚಿತ್ರದಿಂದ, ಹಾಗೆ ಅದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಸುಜಾತ ಅವರ ಧ್ವನಿಯಲ್ಲಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜ ಅವರ ಸಂಗೀತದ ಗೀತೆ, ಹಾಗೆ ಮಧ್ಯಾಹ್ನದ ಪ್ರಸಾರದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕೊಡಗಿನ ಕಾವೇರಿ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖಾ ಅವರ ಸಂಗೀತ ಸಾಹಿತ್ಯದ ಗೀತೆ. ಮತ್ತೊಮ್ಮೆ ಮತ್ತೊಂದು ದಿನ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರವಾಹ ಪೀಡಿತ ನೇಪಾಳದಲ್ಲಿ ಸಿಲುಕಿರುವ ಭಾರತೀಯರ ಸೌಖ್ಯವನ್ನು ಖಾತರಿಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ತುರ್ತು ಪ್ರಯತ್ನಗಳನ್ನು ನಡೆಸಿದೆ ಎಂದು ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಡಾ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇಪಾಳದಲ್ಲಿ ತೊಂದರೆಗೀಡಾಗಿರುವ ಕನ್ನಡಿಗರ ಬೆಂಬಲಕ್ಕೆ ರಾಜ್ಯ ಸರ್ಕಾರ ನಿಂತಿದ್ದು ಎದೆಗುಂದುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಅವರು ನೇಪಾಳದಲ್ಲಿರುವ ಕನ್ನಡಿಗ ಮಲ್ಲಿನಾಥ್ ಅವರೊಂದಿಗೆ ವಿಡಿಯೋ ಕರೆಯಲ್ಲಿ ಮಾತನಾಡಿ ಧೈರ್ಯ ಹೇಳಿದರು. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹ ದುರಂತಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಪ್ರವಾಸಿಗರು ಅಥವಾ ನಾಗರಿಕರು ಯಾರಾದರೂ ಕಾಣೆಯಾಗಿದ್ದರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ರಾಜ್ಯದಲ್ಲಿ ಜೂನ್ನಿಂದ ಇದುವರೆಗೆ ವಾಡಿಕೆಯ 666 ಮಿಲಿಮೀಟರ್ ಬದಲಾಗಿ ಕೇವಲ 465 ಮಿಲಿಮೀಟರ್ ಮಳೆಯಾಗಿದೆ. ಒಟ್ಟಾರೆ ಶೇಕಡಾ 30% ಮಳೆ ಕೊರತೆಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ. ಗ್ರಾಮ ಪಂಚಾಯತ್ಗಳಲ್ಲಿ ಡಿಜಿಟಲ್ ಮೂಲಸೌಕರ್ಯ ಬಲಪಡಿಸಲು ಜನ ನೇತೃತ್ವದ ಕಂಪ್ಯೂಟರ್ ಕ್ರೌಡ್ ಸೋರ್ಸಿಂಗ್ ಯೋಜನೆ ಧನವೀರ್ ಉಪಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೈಮಗ್ಗ ಉತ್ಪನ್ನಗಳಿಗೆ ಮಾರುಕಟ್ಟೆ ಕಲ್ಪಿಸುವ ಉದ್ದೇಶದಿಂದ ಬೆಂಗಳೂರಿನ ಜಾಲಹಳ್ಳಿ ಮುಖ್ಯರಸ್ತೆಯಲ್ಲಿರುವ ಎಚ್ಎಂಟಿ ಆಟದ ಮೈದಾನದಲ್ಲಿ ನಾಳೆಯಿಂದ ರಾಷ್ಟೀಯ ಕೈಮಗ್ಗ ಮೇಳ ಆಯೋಜಿಸಲಾಗಿದೆ. ಮೇಳ ಮುಂದಿನ ತಿಂಗಳ 10ನೇ ತಾರೀಖಿನವರೆಗೆ ನಡೆಯಲಿದೆ. ಮುಂಬರುವ ಒಲಿಂಪಿಕ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟ ಕುರಿತಾದ ಸಿದ್ದತೆ ಬಗ್ಗೆ ಅಹಮದಾಬಾದ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯ ಉನ್ನತ ಮಟ್ಟದ ಪರಿಶೀಲನಾ ಸಭೆ ಇಂದು ನಡೆಯಲಿದೆ. ದೇಶದಲ್ಲಿ ಬಲಿಷ್ಠವಾದ ಕ್ರೀಡಾ ಪರಿಸರ ನಿರ್ಮಿಸಲು ಕೇಂದ್ರ ಸರ್ಕಾರ 36,000 ಕೋಟಿ ರೂಪಾಯಿ ಮಂಜೂರು ಮಾಡಿದೆ ಎಂದು ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿಯ ಫೈನಲ್ಸ್ ನಾಳೆ ನಡೆಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. 6 ಗಂಟೆಗೆ

ಕೇಳ್ತಾ ಇದ್ರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಈ ದಿನದ ಸಂಜೆಯ ಪ್ರಸಾರಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇದೀಗ ನೀವು ಕೇಳಲಿದ್ದೀರಿ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ಸೇಫ್ ಡ್ರೈವ್ ಗಾನ ಭಜನ 6:02. ಕಗ್ಗದ ಸಿರಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ 7:22. 8:02 ನಮ್ಮ ಆಯ್ಕೆ. 9:15 ಹಿಂದಿ ಚಿತ್ರಗೀತೆಗಳು. ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ 10:02.

ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಎಂದಿನಂತೆ 6:05 ಬೆಳಿಗ್ಗೆ ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ, 9:00 ಇಂದಿನ ವಿಶೇಷ, ನಾಳೆ ಶುಭೋದಯ ಕರ್ನಾಟಕದಲ್ಲಿ 8:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ ಪ್ರಸಾರವಾಗುವುದು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಸ್ಪಂದನ. 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳು. ಪರಿಮಳ ಸಾಯಂಕಾಲ 4:00 to 5:00. 5:05 ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ 5:15. ವೀರಯೋಧರು ಸರಣಿ ಕಾರ್ಯಕ್ರಮ 6:02. ಸೇಫ್ ಡ್ರೈವ್ ಗಾನ ಭಜನ 7:02. ಕಗ್ಗದ ಸಿರಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ 7:22. 8:02 ಯುವಧ್ವನಿ ಶುಕ್ರವಾರದ ವಿಶೇಷ. ಪ್ರೇಮ ನಿನಾದ 10:02 ಪ್ರಣಯ ಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಕಾವೇರಿ ಚಿತ್ರದ ಗೀತೆ ಕೇಳಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ವಿಜಯ ನರಸಿಂಹ ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ಎಂ ರಂಗರಾವ್.

ರವಿ ಅವರ ಧ್ವನಿಯಲ್ಲಿ ಎಂಎನ್ ವ್ಯಾಸರಾವ್ ಅವರ ರಚನೆ ಕೇಳಿದಿರಿ. ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆಯನ್ನು ಶುಭಮಂಗಳ ಚಿತ್ರದಿಂದ ಆರಿಸಲಾಗಿತ್ತು. ಈ ಗೀತೆಗೆ ಮುನ್ನ ನೀವು ಕೇಳಿದ್ದು ಮೂಗನ ಕಾಡಿದರೇನು, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಗೀತೆಯನ್ನು ತ್ರಿಮೂರ್ತಿ ಚಿತ್ರದಿಂದ ಆರಿಸಲಾಗಿತ್ತು.

ಬಿಳಿ ಹೆಂಡತಿ ಚಿತ್ರಕ್ಕೆಂದು ಕಸ್ತೂರಿ ಶಂಕರ್ ಅವರು ಹಾಡಿದ ವಿಜಯ ನರಸಿಂಹ ಅವರ ರಚನೆ ಕೇಳಿದಿರಿ. ಸಂಗೀತ ವಿಜಯ ಭಾಸ್ಕರ್ ಅವರದು.

ಮ್ಯಾಲೆ ಸಂಗ ತಪ್ಪ ಮಾಡಿದ ಮ್ಯಾಲೆ ಶಿಕ್ಷೆ ಅನುಭವಿಸಲಬೇಕು. ಚಲುವಯ್ಯ ಚಲುವೋ ದಾರಿ ತಂದನ್ನ ರಂಗಯ್ಯ ರಂಗಸ್ವಾಮಿ ತಾನೆ ತಂದನ. ಚಲುವಯ್ಯ ಚಲುವೋ ದಾರಿ ತಂದನ್ನ ರಂಗಯ್ಯ ರಂಗಸ್ವಾಮಿ.

ಉಪ್ಪ ತಿಂದ ಮೇಲೆ ನೀರ ಕುಡಿಯಲೇಬೇಕು. ಕಾಲೇಜು ರಂಗ ಚಿತ್ರದ ಗೀತೆ ಕೇಳಿದಿರಿ, ಪಿ ಬಿ ಶ್ರೀನಿವಾಸ್ ಹಾಗೂ ರವಿ ಅವರ ಧ್ವನಿಗಳಲ್ಲಿ. ಡಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆಯನ್ನು ಬರೆದವರು ಚಿ ಉದಯಶಂಕರ್.

ಮನ್ಸರ್ ಮಾಡಿ ಅವರಿಷ್ಟಂಗೆ ಆಡಾಕ್ಬಿಟ್ಬಿಟ್ಟೆ. ನಿನ್ನೆ ಅವರು ಕಲ್ನ ಕಡ್ದು ಪುಡಿಯಾ ಕೂಡ್ಬಿಟ್ರು. ಮನ್ಸರ್ ಮಾಡಿ ಅವರಿಷ್ಟಂಗೆ ಆಡಾಕ್ಬಿಟ್ಬಿಟ್ಟೆ. ನಿನ್ನೆ ಅವರು ಕಲ್ನ ಕಡ್ದು ಪುಡಿಯಾ ಕೂಡ್ಬಿಟ್ರು. ನಿನ್ನ ಹೆಸರನ್ ಹೇಳ್ಕೊಂಡು

ಬೇಸಾಯಕ್ಕು ಬಾಡದೆ ಹೋದ್ರು ಭೂಮಿಯಲ್ಲಿ ಬಾಳ್ಬೇಕು, ಬೆವರು ಮಾತ್ರ ಸುರಿಬಾರ್ದು ಭಾಗ್ಯ ಮಾತ್ರ ಬೇಕು. ಬೇಸಾಯಕ್ಕು ಬಾಡದೆ ಹೋದ್ರು ಭೂಮಿಯಲ್ಲಿ ಬಾಳ್ಬೇಕು, ಬೆವರು ಮಾತ್ರ ಸುರಿಬಾರ್ದು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬೆಳುವಲದ ಮಡಿಲಲ್ಲಿ ಚಿತ್ರದ ಗೀತೆ ಕೇಳಿದಿರಿ. ಗೀತಪ್ರಿಯ ಅವರ ರಚನೆ, ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಿಯೋದಯ ಶಂಕರ್ ಅವರ ರಚನೆ ಕೇಳಿದಿರಿ. ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು. ಬಡವರ ಬಂಧು ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು.

ಅಪರಿಚಿತ ಚಿತ್ರದ ಗೀತೆ ಕೇಳಿದಿರಿ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಪಿ ಆರ್ ರಾಮದಾಸ ನಾಯ್ಡು ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ಎಲ್ ವೈದ್ಯನಾಥನ್. ಒಂದಷ್ಟು ಭಾವನಾತ್ಮಕ ಗೀತೆಗಳನ್ನು ಕೇಳಿದಿರಿ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಸೇಫ್ ಡ್ರೈವ್ ಗಾನಭಜನ ಪ್ರಸಾರವಾಗುತ್ತೆ 6:02 ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:00 ಆಗ್ತಾ ಇದೆ. ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ ಜಾಗತಿಕ ಬಾಂಧವ್ಯ ಮತ್ತು ಕಾರ್ಯತತ್ಪರತೆ ಸದಾ ರಾಷ್ಟಹಿತಕ್ಕೆ ಅನುಗುಣವಾಗಿರಬೇಕು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರಾಷ್ಟಪತಿ ಭವನದಲ್ಲಿ ಭಾರತೀಯ ವಿದೇಶಾಂಗ ಸೇವೆಯ ತರಬೇತಿ ನಿರತ ಅಧಿಕಾರಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಾದ್ಯಂತ 1067 ಖೇಲೋ ಇಂಡಿಯಾ ಕೇಂದ್ರಗಳನ್ನು ಆರಂಭಿಸಿದೆ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಬೆಂಗಳೂರಿನ ರಾಮಯ್ಯ ಕಾನೂನು ಕಾಲೇಜಿನಲ್ಲಿ ನಡೆದ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರಾಜ್ಯದಲ್ಲಿ 300,000 ಅಧಿಕ ಜಲ ಆಸ್ತಿಗಳಿದ್ದು ಇವುಗಳನ್ನು ಮುಂದಿನ ತಿಂಗಳ ಅಂತ್ಯದೊಳಗೆ ಡಿಜಿಟಲೀಕರಣಗೊಳಿಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ವಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಗ್ರಾಮೀಣ ನೀರು ಸರಬರಾಜು ಮತ್ತು ಮೂಲಸೌಕರ್ಯದ ಸುಸ್ಥಿರ ಮತ್ತು ವೈಜ್ಞಾನಿಕ ನಿರ್ವಹಣೆಗಾಗಿ ಸಿದ್ದಪಡಿಸಲಾಗಿರುವ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚಿಕ್ಕಸಣ್ಣೆ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಭವನಕ್ಕೆ ಸಮಾಜ ಕಲ್ಯಾಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಶಂಕುಸ್ಥಾಪನೆ ನೆರವೇರಿಸಿದರು. ಭಾರತ ತನ್ನ ಕ್ರೀಡಾ ಸಂಪ್ರದಾಯಗಳನ್ನು ರೋಮಾಂಚಕ ಕ್ರೀಡಾ ಸಂಸ್ಕೃತಿಯಾಗಿ ವಿಕಸನಗೊಳಿಸಬೇಕು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆಶಿಸಿದ್ದಾರೆ. ನವದೆಹಲಿಯ ಹಿಂದೂ ಕಾಲೇಜಿನಲ್ಲಿ ಖೇಲೋ ಇಂಡಿಯಾ ಸಂವಾದದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮುಂಬೈ ಷೇರು

ನಿಫ್ಟಿಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 539 ಅಂಕ ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,934 ಅಂಕ ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 117 ಅಂಕ ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,091 ಅಂಕ ದಾಖಲಾಗಿದೆ. ಕೊಲಂಬೋದ ಸಿನ್ಹಳೀಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಶ್ರೀಲಂಕಾ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯ ಎರಡನೇ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸುಮಾರು ಜನ ಸಂದೇಶಗಳನ್ನು ಕಳಿಸಿದ್ದೀರಿ. ಸಂಜೆಯ ಪ್ರಸಾರದಲ್ಲಿ ಒಂದು ರೀತಿ ಎಲ್ಲ ರೀತಿಯ ಭಾವನೆಯ ಗೀತೆಗಳನ್ನು ಕೇಳಿದ ಹಾಗಾಯಿತು. ಅದು ನೋವು ನಲಿವು ಮಿಶ್ರಣ ಇತ್ತು. ಇವತ್ತಿನ ಗೀತೆಗಳು ಒಂದು ರೀತಿ ಜೀವನದ ಎಲ್ಲ ಭಾಗಗಳನ್ನು ತೆರೆದಿಟ್ಟಂತೆ ಅನ್ನಿಸ್ತು. ಹೀಗೆಲ್ಲ ಅನೇಕರು ಸಂದೇಶಗಳನ್ನು ಹೇಳಿದಿರಿ. ಪುಷ್ಪ ಶಾನುಭಾಗರ್ ಗದಗ್ನಿಂದ, ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ, ರಾಜು ಚಿಕ್ಕ ಅಂಕನಹಳ್ಳಿ, ಬಾಗಲಕೋಟೆ ಬನಹಟ್ಟಿಯ ಅಂಕುಶ್, ದೀಪಾ ಮಹದೇವ್ ಮತ್ತು ಮನೆಯವರು, ನಂಬರ್ 608 ಗೋವಿಂದ ಮೆನನ್ ಕೋಲಾರದಿಂದ, ನಂಬರ್ 456 ನೀವು ಕೂಡ ಹೆಸರನ್ನು ಹಾಕಲಿಲ್ಲ, ಹುನಗುಂದ ತಾಲೂಕು ಸುಳೆಭಾವಿ ಗ್ರಾಮದ ಬಸವರಾಜ ದುತ್ತರಗಿ, ಚಿನ್ನದಂತ ನಾಡಿಗೆ ಹಾಡು ಕೇಳಿ ಎಷ್ಟು ಕಾಲ ಆಗಿತ್ತು. ಈ ಗೀತೆ ನನಗೆ ತುಂಬ ಇಷ್ಟವಾದ ಗೀತೆ, ಕೇಳಿ ಖುಷಿಯಾಯಿತು ಅಂತಾರೆ. ಧನ್ಯವಾದ ಗೀತೆಗಳ ಪ್ರಸಾರಕ್ಕೆ ಅಂತ ಹೆಬ್ಬಾಳದ ರಮೇಶ್ ಅವರು ಹೇಳಿದ್ದಾರೆ. ಹನುಮಂತಪ್ಪ ಹುಲಗಮ್ಮನವರ್ ಅಕ್ಷಯ ಪಾರ್ಕ್ನಿಂದ, ಸುಧಾ ಕನಕನ ಪಾಳ್ಯದಿಂದ, ಜಯಣ್ಣ ಶಶಿ ಅರಸೀಕೆರೆ ತಾಲೂಕಿನಿಂದ, ಅನಿತಾ ಗುರುಪ್ರಸಾದ್ ಮೈಸೂರು, ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಆರ್ಎಂ ನಗರದ ಸಂಧ್ಯಾ ಮೋಹನ್ ಬಿ, ಬೆಳಗಾವಿ ಕನ್ಬರ್ಗಿಯ ಬಸವರಾಜ್ ಕಂಬಾರ್ ಮತ್ತು ಮನೆಯವರು, ಟಿಸಿ ಪಾಳ್ಯದ ಮಾವಟ್ಕರ್ ದಯಾನಂದ್ ಅವರು, ಬೋಧನ ಹೊಸಹಳ್ಳಿಯ ಬೋಪಾ ವೆಂಕಟೇಶ್, ವಾಣಿಶ್ರೀ ಧಾರವಾಡದಿಂದ, ಸಹರೀಶ್ ಮಲ್ಲೇಶ್ವರದಿಂದ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು, ಸಂತೋಷ್ ಚರಣ್ ಚಂದ್ರಕಲಾ ಸುಂಕದಕಟ್ಟೆ, ಚನ್ನಪ್ಪ ಜೆಪಿ ನಗರ, ಸಂಜಯ್ ಮತ್ತು ಮನೆಯವರು, ಅರುಣಾ ಮೈತ್ರಿ ಜೆಸಿನಗರದಿಂದ, ರತ್ನಮ್ಮ ಮತ್ತು ಮನೆಯವರು, ನಾಗರತ್ನ ರಾಜಾಜಿನಗರದಿಂದ. ಇನ್ನೂ ಸುಮಾರು ಸಂದೇಶಗಳು ಇವೆ. ನಿಮ್ಮ ಎಲ್ಲ ಸಂದೇಶಗಳನ್ನು ಮತ್ತೊಂದು ವಿಭಾಗದಲ್ಲಿ ನೋಡೋಣ. ಕೇಳ್ತಾ ಇರಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಸೇಫ್ ಡ್ರೈವ್ ಗಾನ ಬಜಾನಾ.

ಹವಾಮಾನ ಎಷ್ಟು ಚೆನ್ನಾಗಿದೆ, ಹಾರೋಣ ಬಾ, ಹಾಡೋಣ ಬಾ, ವಿವಿಧ ಭಾರತಿ ಕೇಳೋಣ ಬಾ ಅಂತ ವಿವಿಧ ಭಾರತಿ ಕೇಳ್ತಾ ಇದ್ದೀರಿ. ಫುಲ್ ಮೇಲ್ಸ್ ಚಿತ್ರದ ಹಾಡನ್ನು ಕೇಳಿದಿರಿ, ವಿಜಯ್ ತರಸ್ ಹಾಗೂ ಸುನಿಧಿ ಗಣೇಶ್ ಅವರ ಧ್ವನಿಯಲ್ಲಿ. ಕವಿರಾಜ್ ಅವರು ಬರೆದ ಗೀತೆ, ಸಂಗೀತ ನೀಡಿದ್ದು ಗುರುಕಿರಣ್. ಆಯಿತು, ಹಾರೋಣ ಹಾಡೋಣ ಸಂದೇಶ ಕಳಿಸೋಣ ಅಂತ ಸುಮಾರು ಮಂದಿ ಸಂದೇಶಗಳನ್ನು ಕಳಿಸಿದಿರಿ. ಸಾವಿತ್ರಿ ಉಮೇಶ್ ಅವರು ಚಿತ್ರದ ಹೆಸರನ್ನು ಹೇಳಿ ಹೇಳಿ ಹೇಳಿ ಅಂತ ಯಾವಾಗಲೂ ನೀವು ಸಂದೇಶಗಳನ್ನು ಕಳಿಸ್ತೀರಿ. ಖಂಡಿತ ಕಾರ್ಯಕ್ರಮ ಕೇಳ್ತಾ ಇದ್ದರೆ, ಸರಿಯಾಗಿ ಕಿವಿಗೊಟ್ಟರೆ ಚಿತ್ರದ ಹೆಸರು ನಿಮ್ಮ ಕಿವಿಗೆ ಬಿದ್ದೇ ಬೀಳುತ್ತೆ. ಆಮೇಲೆ ಇನ್ನು ಕೆಲವರು ಇವತ್ತು ನಮಗೆ ವಿಭಾಗ ಸಮೀಕ್ಷೆ ವಿಷಯ ಏನು ಹೇಳಲ್ವಾ ಅಂತ ಕೇಳಿದಿರಿ. ಯಾಕೆ

ಅತಿಯಾದ ಮಾಹಿತಿಗಳು ಬರುತ್ತವೆ, ಅತಿಯಾದ ವಿಮರ್ಶೆಗಳು ಬರುತ್ತವೆ, ಬೇಕೋ ಬೇಡವೋ. ಅನೇಕ ಗುಂಪುಗಳಲ್ಲಿ ಎಷ್ಟೆಷ್ಟೊಂದು ಸುದ್ದಿಗಳು, ಎಷ್ಟೆಷ್ಟೊಂದು ಮಾತುಗಳು, ಉಪದೇಶಗಳು, ಹೇಗಿರಿ ಹಾಗಿರಿ ಅನ್ನುವಂಥದ್ದಾಗಿರಬಹುದು ಅಥವಾ ಪುರಾಣ ಪುಣ್ಯಕಥೆಗಳಾಗಿರಬಹುದು, ಇಂಥವೆಲ್ಲ ನಮಗೆ ಪ್ರತಿದಿನ ನಮ್ಮ ಮನಸ್ಸಿಗೆ ಬಂದು ಬೀಳುವಂಥದ್ದು. ನಮಗೆ ವೇಗವಾಗಿ ಕ್ಷಣ ಮಾತ್ರದಲ್ಲಿ ತಲುಪುವ ಬ್ರೇಕಿಂಗ್ ಸುದ್ದಿಗಳು, ಅವುಗಳ ವಿಶ್ಲೇಷಣೆಗಳು, ಅವುಗಳಿಂದ ನಾವು ಯಾವುದಾದರೂ ಒಂದು ವಿಚಾರದ ಪರ ಅಥವಾ ವಿರೋಧ ಅಷ್ಟೇ ಇರುವ ಹಾಗೆ ನಮ್ಮ ಚಿಂತನೆಗಳು ತಯಾರಾಗ್ತಾ ಇದೆಯಾ? ನಮ್ಮ ನಿಜವಾದ ಚಿಂತನೆ, ನಮ್ಮ ವ್ಯಕ್ತಿತ್ವ, ನಾವೇನು ಅನ್ನೋದನ್ನು ನಾವು ಮರೆತು ಹೋಗ್ತಾ ಇದ್ದೀವಾ? ಅರ್ಥಾತ್ ನಮ್ಮತನಕ್ಕೆ ಹೊರಗಿನ ಸವಾಲುಗಳು ಹೆಚ್ಚಾಗಿದೆಯೇ? ನಮ್ಮತನವನ್ನು ಉಳಿಸಿಕೊಳ್ಳಲು ಹೊರಗಿನ ಸವಾಲುಗಳು ಅಥವಾ ಹೊರಗಿನ ಈ ಮಾಹಿತಿ ದಾಳಿಗಳು ಅಥವಾ ಬೇರೆ ಬೇರೆ ಬೇರೆ ಬೇರೆ ನಮ್ಮ ಬುಟ್ಟಿಗೆ ಬಂದು ಬೀಳುವ ಚಿಂತನೆಗಳು ನಮ್ಮನ್ನು ಬೇರೆ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ನಾವು ಹೋಗಬೇಕಾದ ದಾರಿಯನ್ನು ನಮಗೆ ಮರೆಸ್ತಾ ಇದೆಯಾ? ನಿಜವಾಗಿ ನಾವು ಹೋಗಬೇಕು ಅಂದುಕೊಂಡಿರುವ ಕಡೆಗೆ ಹೋಗೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆಯಾ? ಅಥವಾ ನಮ್ಮತನವನ್ನು ಉಳಿಸಿಕೊಳ್ಳಲು ನಾವು ಕಷ್ಟಪಡಬೇಕಾಗಿದೆಯಾ? ಇದು ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ. ನಾವು ನಮ್ಮತನವನ್ನು ಉಳಿಸ್ಕೊಂಡು ಹಾಯಾಗಿ ಆರಾಮವಾಗಿ ಬದುಕೋದಕ್ಕೆ ಸಾಧ್ಯನಾ? ಅಥವಾ ಬೇರೆ ಬೇರೆ ಒತ್ತಡಗಳಿಗೆ ಸಿಲುಕಿ ಇದು ಹಾಗೆ ಅದು ಹೀಗೆ ಅಂತ ನಮ್ಮ ತಲೆ ತುಂಬ ಅನೇಕ ವಿಚಾರಗಳನ್ನು ತುಂಬಿಕೊಂಡು ಒಂದು ರೀತಿ ನಮಗೆ ನಾವೇ ಒತ್ತಡವನ್ನು ಕ್ರಿಯೇಟ್ ಮಾಡಿಕೊಳ್ತಾ ಇದ್ದೀವ? ಹಾಗೆ ಸ್ವಲ್ಪ ಯೋಚಿಸಿ ಕಾಮಾಗಿ ಹೌದು ಅಥವಾ ಇಲ್ಲ ಅಂತ ಉತ್ತರವನ್ನು ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಹೌದು, ನಾವು ನಾವಾಗಿ ಇರೋದಕ್ಕೆ ಕಷ್ಟಪಡಬೇಕಾಗಿದೆ ಅಥವಾ ಹೌದು ನಾವು ನಾವಾಗಿ ಇರೋದಕ್ಕೆ ಸಾಧ್ಯ ಆಗಿದೆ, ಹೊರಗಿನ ಯಾವ ಸಂಗತಿಗಳು ನನ್ನ ಮೇಲೆ ಪ್ರಭಾವ ಬೀರೋಲ್ಲ, ನಾನು ನಾನೇ ಆಗಿರ್ತೀನಿ ಅಂತ ಹೇಳಲು ಸಾಧ್ಯ ಆಗತ್ತಾ? ನಾವು ನಾವಾಗಿರಲು ಕಷ್ಟಪಡಬೇಕಾಗಿದೆಯೇ ಅನ್ನೋದು ಇವತ್ತಿನ ನಮ್ಮ ಪ್ರಶ್ನೆ. ಹೌದಾದರೆ ಹೌದೆನ್ನಿ, ಇಲ್ಲವಾದರೆ ಇಲ್ಲವೆನ್ನಿ. 9483091029 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ನೀವು ಉತ್ತರಗಳನ್ನು ಕಳಿಸಬಹುದು, ನಿಮ್ಮ ಹೆಸರು ಹಾಕಿ ನಂತರ ಹೌದು ಅಥವಾ ಇಲ್ಲ ಅಂತ ಹೇಳಿ. 7:50 ಸುಮಾರಿಗೆ ನೋಡೋಣ ಯಾರೆಲ್ಲ ಗಟ್ಟಿಯಾಗಿ ನನ್ನನ್ನು ನಾನು ಉಳಿಸಿಕೊಳ್ತೀನಿ, ಹೊರಗಿನ ಯಾವುದೇ ಚಿಂತನೆ ಬರಲಿ ಏನೇ ಬರಲಿ ನಾನು ಹೀಗೇ ಇರೋದು ಅಂತಾರೋ, ಅಥವಾ ಇಲ್ಲ ಹೌದು ಚಿಂತನೆಗಳನ್ನು ಮಾಡ್ತಾ ಈ ಕಡೆ ಆ ಕಡೆ ಯೋಚಿಸಿ ಏನೇನೋ ವಿಷಯಗಳನ್ನು ಓದಿ ಇವರೇನು ಹೇಳ್ತಾರೆ ಅವರೇನು ಹೇಳ್ತಾರೆ ಕೇಳೋಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ನಮಗೆ ನಮ್ಮತನವನ್ನೇ ಮರೆತು ಹೋಗೋ ಹಾಗೆ ಆಗತ್ತೆ ಅಂತಾರ ನೋಡೋಣ. ಹೇಳಿ, ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸೇಫ್ ಡ್ರೈವ್ ಗಾನ ಬಜಾನಾ.

ಕೇಳ್ತಾ ಇದ್ರಿ ಸೇಫ್ ಡ್ರೈವ್ ಗಾನ ಭಜಾನ. ಕಮಲ್ ಶ್ರೀದೇವಿ ಚಿತ್ರದ ಗೀತೆ ಕೇಳಿದಿರಿ. ಐರಾ ಉಡುಪಿ ಅವರ ಧ್ವನಿಯಲ್ಲಿ ಪ್ರಮೋದ್ ಮರವಂತೆ ಅವರು ಬರೆದ ಗೀತೆ, ಕೀರ್ತನ್ ಕೆಎಸ್ ಅವರ ಸಂಗೀತ ನಿರ್ದೇಶನ.

ಸಂಜು ವೆಟ್ಸ್ ಗೀತ ಭಾಗ ಎರಡು ಚಿತ್ರದ ಗೀತೆ ಕೇಳಿದಿರಿ. ಸೋನು ನಿಗಮ್ ಮತ್ತು ಸಂಗೀತ ರವೀಂದ್ರನಾಥ್ ಅವರ ಧ್ವನಿಗಳಲ್ಲಿ ಕವಿರಾಜ್ ಅವರು ಬರೆದ ಗೀತೆ. ಸಂಗೀತ ನೀಡಿದವರು ಶ್ರೀಧರ್ ವಿ ಸಂಭ್ರಮ್. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 6:23. ಕೇಳ್ತಾ ಇದ್ದೀರಿ ವಿ ಭಾಗ ಗಾನ ಭಜನ ಸಮೀಕ್ಷೆ. ಈ ಓವರ್ ಥಿಂಕಿಂಗ್, ಅತಿಯಾಗಿ ಯೋಚನೆ ಮಾಡೋದು, ಹೀಗೆ ಮಾಡಿದ್ರೆ ಹೇಗೆ, ಹಾಗೆ ಮಾಡಿದರೆ ಹೇಗೆ ಅಂತ ನಮಗೆ ನಾವೇ ಅಂದ್ಕೊಳ್ತಾ ಇರೋದು. ಎಲ್ಲರೂ ಈ ಕೆಲಸ ಮಾಡ್ತಾ ಇದ್ದಾರೆ, ನಾನು ಮಾಡದೇ ಇದ್ರೆ ಹೇಗೆ ಅಂತ ಅಂದ್ಕೊಳ್ಳೋದು. ಅವರೇನು ಅಂದ್ಕೊಂಡು ಬಿಡ್ತಾರೋ ಅಂತ ನಾವು ಮೊದಲೇ ಅವರಿಗೆ ತಕ್ಕ ಹಾಗೆ ನಡ್ಕೊಳ್ಳೋದು, ಹಾಗೆ ಟ್ರೆಂಡ್ಗೆ ತಕ್ಕ ಹಾಗೇ ಇರಬೇಕು ಅಂದ್ಕೊಳ್ಳೋದು. ಹೊರಗಿನ ಜಗತ್ತು ಏನಿದೆ ಅದು ನಾವು ನಾವಾಗಿ ಇರೋದಕ್ಕೆ ಬಿಡ್ತಾ ಇಲ್ವಾ? ಎಲ್ಲೋ ಒಂದು ಕಡೆ ಅತಿಯಾದ ಮಾಹಿತಿಗಳು, ಅತಿಯಾದ ವಿಮರ್ಶೆಗಳು, ಅತಿಯಾದ ಸುದ್ದಿಗಳು, ಎಲ್ಲ ಬೇಕಾದ ಸಂಗತಿಗಳು, ಬೇಡದ ಸಂಗತಿಗಳು ಎಲ್ಲ ಒಟ್ಟಿಗೆ ಬಂದು ನಮ್ಮ ಬುಟ್ಟಿಗೆ ಬಿದ್ದು ನಾವು ನಾವಾಗಿ ಇರಲು ಸಾಧ್ಯ ಆಗದೇ ಇರುವ ಸ್ಥಿತಿ ನಮಗೆ ಒದಗುತ್ತಿದೆಯಾ? ಹೌದಾ ಅಲ್ಲವಾ? ಇದು ನಮ್ಮ ಇವತ್ತಿನ ವಿಭಾಗ ಗಾನಭಜನ ಸಮೀಕ್ಷೆಯ ವಿಷಯ. ಹೌದಾದರೆ ಹೌದೆನ್ನಿ, ಇಲ್ಲವಾದರೆ ಇಲ್ಲವೆನ್ನಿ. ನಮ್ಮ ವಾಟ್ಸಪ್ ಸಂಖ್ಯೆ 9483109912.

ಚಿಗುರು ಚಿಗುರು ಸಮಯ ಗೀತೆಯನ್ನು ಕೇಳಿದ್ರಲ್ಲ, ವಿಷ್ಣು ಪ್ರಿಯಾ ಚಿತ್ರದಿಂದ ಈ ಗೀತೆಯನ್ನು ಆರಿಸಲಾಗಿತ್ತು. ನಜೀಂ ಅರ್ಷದ್ ಅವರು ಹಾಡಿದ ಗೀತೆ ಇದು. ಬರೆದವರು ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಗೋಪಿ ಸುಂದರ್. ನಾವು ನಾವಾಗಿ ಇರಲು ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒತ್ತಡಗಳು ತುಂಬ ಹೆಚ್ಚಾಗ್ತಾ ಇದೆ ಅಂತ ಅನ್ನಿಸುತ್ತಾ? ಹೌದಾದರೆ ಹೌದೆನ್ನಿ, ಇಲ್ಲವಾದರೆ ಇಲ್ಲವೆನ್ನಿ. ಇದು ನಮ್ಮ ಇವತ್ತಿನ ವಿಭಾಗ ಸಮೀಕ್ಷೆಯ ವಿಷಯ.

ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ. ಚೇತನ್ ನಾಯಕ್ ಅವರ ಧ್ವನಿಯಲ್ಲಿ ಗೌಸ್ಪೀರ್ ಅವರ ರಚನೆ ಕೇಳಿದಿರಿ. ಸಿದ್ದು ಎಸ್ ಅವರ ರಾಗ ಸಂಯೋಜನೆಯಲ್ಲಿ ಸಂಗೀತ ಸಂತೋಷ ಚಿತ್ರದ ಗೀತೆಯನ್ನ ನೀವು ಈಗ ಆಲಿಸಿದ್ದೀರಿ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮದಲ್ಲಿ ಮದ್ರಾಸಿ ಚಿತ್ರದ ಗೀತೆ ಕೇಳಿದಿರಿ. ರವಿ ಜಿ ಅವರ ಧ್ವನಿಯಲ್ಲಿ ನಾಗಾರ್ಜುನ ಶರ್ಮಾ ಅವರು ಬರೆದ ಗೀತೆ, ಸಂಗೀತ ನೀಡಿದ್ದು ಅನಿರುದ್ಧ ರವಿಚಂದರ್. ಸಮಯ 6:40, ಪ್ರದೇಶ ಸಮಾಚಾರ ಕೇಳೋಣ. ನಂತರ ಗಾನ ಭಜನ ಕಾರ್ಯಕ್ರಮ ಮುಂದುವರಿಯಲಿದೆ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ
1: ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಜ್ಯದ 101 ತಾಲೂಕುಗಳಲ್ಲಿ ಬರ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಬೆಳೆ ವಿಮೆ ಅರ್ಜಿ ಸಲ್ಲಿಕೆಗೆ ಕಾಲಮಿತಿ ಈ ತಿಂಗಳ 31ರವರೆಗೆ ವಿಸ್ತರಣೆ. ನೇಪಾಳದ ಕ್ಷಿಪ್ರ ನೆರೆ, ಸಂಕಷ್ಟದಲ್ಲಿರುವ ಕನ್ನಡಿಗರಿಗೆ ಮುಖ್ಯಮಂತ್ರಿ ಧೈರ್ಯ. ರಾಜ್ಯದ 300,000+ ಅಧಿಕ ಜಲ ಆಸ್ತಿ ಮುಂದಿನ ತಿಂಗಳಾಂತ್ಯದೊಳಗೆ ಡಿಜಿಟಲೀಕರಣ, ಸಚಿವ ಈಶ್ವರ್ ಖಂಡ್ರೆ. ಕ್ರೀಡಾ ಸೌಕರ್ಯ ಉತ್ತಮಪಡಿಸಲು ಕೇಂದ್ರ ಸರ್ಕಾರದಿಂದ 1067 ಖೇಲೋ ಇಂಡಿಯಾ ಸ್ಥಾಪನೆ, ಸಚಿವ ವಿ ಸೋಮಣ್ಣ. ರಾಜ್ಯ ಮಟ್ಟದ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಪ್ರಶಸ್ತಿಗಾಗಿ ನಾಳೆ ಹಾವೇರಿ ಧಾರವಾಡ ತಂಡ ಮುಖಾಮುಖಿ. ವಾರ್ತೆಗಳ ವಿವರ: ರಾಜ್ಯದ 101 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಇದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಬಗ್ಗೆ ಅವರು ಮಾಹಿತಿ ಹಂಚಿಕೊಂಡಿದ್ದು, ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಜೂನ್ನಿಂದ ವಾಡಿಕೆಯ 666 mm ಬದಲಾಗಿ ಕೇವಲ 465 mm ಮಳೆಯಾಗಿದೆ. ಒಟ್ಟಾರೆ ಶೇಕಡ 30% ಮಳೆ ಕೊರತೆ ಆಗಿದೆ. ಉತ್ತರ ಒಳನಾಡಿನಲ್ಲಿ ಶೇಕಡ 31, ದಕ್ಷಿಣ ಒಳನಾಡಿನಲ್ಲಿ 41, ಮಲೆನಾಡಿನಲ್ಲಿ 35 ಹಾಗೂ ಕರಾವಳಿಯಲ್ಲಿ ಶೇಕಡ 24% ಮಳೆ ಕೊರತೆಯಾಗಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಆಗಸ್ಟ್ 25ರವರೆಗಿನ ಮಾಹಿತಿಯಂತೆ 436,000 hectares ಪೈಕಿ ಕೇವಲ 304,000 hectares ಮಾತ್ರ ಬಿತ್ತನೆ ಕಾರ್ಯ ಆಗಿದೆ. ಬಿತ್ತನೆಯಾದ ಬೆಳೆಗಳಿಗೂ ಕೂಡ ಮಳೆ ಸಾಲದೆ ನಿರೀಕ್ಷಿತ ಬೆಳವಣಿಗೆ ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರವು ಕೇಂದ್ರ ಸರ್ಕಾರದ ಬರ ಕೈಬಿಡಿ ಪ್ರಕಾರ ಬರಪೀಡಿತ ತಾಲೂಕು ಎಂದು ಘೋಷಿಸಲು ಹಲವು ಅಗತ್ಯ ಅಂಶಗಳನ್ನು ಪರಿಶೀಲಿಸಬೇಕಾಗುತ್ತದೆ. ಸದ್ಯಕ್ಕೆ 101 ತಾಲೂಕುಗಳು ಬರಪೀಡಿತ ಎಂದು ಘೋಷಿಸುವುದಕ್ಕೆ ಅರ್ಹತೆ ಪಡೆದುಕೊಂಡಿವೆ. ಅರ್ಹತೆ ಚೌಕಟ್ಟಿನಲ್ಲಿ ಬರುವ ಉಳಿದ 32 ತಾಲೂಕುಗಳ ಅಂಶಗಳನ್ನು ಪರಿಶೀಲಿಸುವ ಕೆಲಸ ಪ್ರಗತಿಯಲ್ಲಿದೆ ಎಂದು ಕಂದಾಯ ಸಚಿವ ಹಾಗೆಯೇ ಉಪಮುಖ್ಯಮಂತ್ರಿಯೂ ಆಗಿರುವಂತಹ ಡಾ ಪರಮೇಶ್ವರ್ ಮಾಹಿತಿ ಹಂಚಿಕೊಂಡಿದ್ದಾರೆ.

0: ಮಳೆಯ ಕೊರತೆಯ ನಡುವೆ ಬೆಳೆಯುವ ಅಲ್ಪಾವಧಿ ತಳಿಗಳನ್ನು ಬೆಳೆಯುವಂತೆ ರೈತರಿಗೆ ತಿಳಿವಳಿಕೆ ನೀಡಿ ಬಿತ್ತನೆ ಬೀಜ ವಿತರಣೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕಳೆದ ವರ್ಷ ಇದೇ ಅವಧಿಯಲ್ಲಿ 815.70 ಟಿಎಂಸಿಗಳಷ್ಟು ನೀರು ಸಂಗ್ರಹವಾಗಿತ್ತು. ಈ ವರ್ಷ 684.09 ಟಿಎಂಸಿಗಳಷ್ಟು ನೀರು ಮಾತ್ರ ಸಂಗ್ರಹವಾಗಿದೆ. ಸದ್ಯ 758 ಗ್ರಾಮಗಳಿಗೆ ಟ್ಯಾಂಕರ್ಗಳ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ. ಪರಿಸ್ಥಿತಿ ತೀವ್ರವಾದರೆ ಮುಂದಿನ ಬೇಸಿಗೆಯಲ್ಲಿ 2059 ಗ್ರಾಮ ಪಂಚಾಯತ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಬಹುದು ಎಂದು ಅಂದಾಜು ಮಾಡಲಾಗಿದ್ದು ಅದಕ್ಕೆ ಸೂಕ್ತ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ ಒಟ್ಟು 306 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ. ಬರ ಪರಿಸ್ಥಿತಿ ನಿಭಾಯಿಸಲು ಹಣದ ಕೊರತೆ ಇಲ್ಲ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ 151 ಲಕ್ಷ ಟನ್ಗಳಷ್ಟು ಮೇಲಿನ ಸಂಗ್ರಹ ಇದೆ. ಇದು 33 ವಾರಗಳಿಗೆ ಸಾಕಾಗುತ್ತದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಫಸಲ್ ಬಿಮಾ ಯೋಜನೆಯಡಿ ರೈತರು ವಿಮಾ ಪರಿಹಾರ ಪಡೆಯಲು ಅವಕಾಶವಾಗುವಂತೆ ಬೆಳೆ ವಿಮೆ ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕವನ್ನು ಈ ತಿಂಗಳ 31ರವರೆಗೆ ವಿಸ್ತರಣೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಬರದ ಕಾರಣದಿಂದ ಜನರು ಗುಳೆ ಹೋಗುವುದನ್ನು ತಪ್ಪಿಸಲು ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ 16,460 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು 66,73,000 ಮಾನವ ದಿನಗಳನ್ನು ಸೃಜಿಸಲಾಗಿದೆ ಎಂದು ಕಂದಾಯ ಖಾತೆಯನ್ನು ಹೊಂದಿರುವಂತಹ ಡಾ ಜಿ ಪರಮೇಶ್ವರ್ ವಿವರಿಸಿದ್ದಾರೆ. ನವದೆಹಲಿ ಪ್ರವಾಸದಲ್ಲಿರುವಂತಹ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇಪಾಳದಲ್ಲಿ ತೊಂದರೆಗೀಡಾಗಿರುವಂತಹ ಕನ್ನಡಿಗರ ಬೆಂಬಲಕ್ಕೆ ರಾಜ್ಯ ಸರ್ಕಾರ ನಿಂತಿದ್ದು ಎದೆಗುಂದುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಅವರು ನೇಪಾಳದಲ್ಲಿರುವಂತಹ ಕನ್ನಡಿಗ ಮಲ್ಲಿನಾಥ್ ಅವರೊಂದಿಗೆ ವಿಡಿಯೋ ಕರೆ ಮಾಡಿ ಮಾತನಾಡಿ ಧೈರ್ಯ ತುಂಬಿದ್ದಾರೆ. ಕರ್ನಾಟಕದಿಂದ ನೇಪಾಳ ಪ್ರವಾಸಕ್ಕೆ ಹೊರಟವರ ಸಂಪರ್ಕ ಕಡಿತವಾಗಿದೆ. ಹುಡುಕಾಟದ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನೇಪಾಳದಲ್ಲಿ ಬೆಂಗಳೂರಿನ 8 ಜನರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಅವರ ರಕ್ಷಣೆಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರವಾಸಿಗರು ಅಥವಾ ನಾಗರಿಕರು ಯಾರಾದರೂ ಕಾಣೆಯಾಗಿದ್ದರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೇಂದ್ರ ಗೃಹ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದೊಂದಿಗೆ ರಾಜ್ಯ ಸರ್ಕಾರವು ಸತತ ಸಂಪರ್ಕದಲ್ಲಿದ್ದು ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯ ನೆರವು ನೀಡಲು ಮತ್ತು ಕಾಣೆಯಾದವರನ್ನು ಪತ್ತೆಹಚ್ಚಲು ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ. ಸಾರ್ವಜನಿಕರು ಕಾಣೆಯಾದ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂಪರ್ಕಿಸಿದ ಸ್ಥಳ ಮತ್ತು ಸಮಯ ಹಾಗೂ ಖಾಯಂ ವಿಳಾಸದ ವಿವರಗಳನ್ನು ಸರ್ಕಾರಕ್ಕೆ ತಕ್ಷಣವೇ ಒದಗಿಸಲು ಕೋರಲಾಗಿದೆ. ಈ ವಿವರಗಳನ್ನು ನಮೂದಿಸಲು ರಾಜ್ಯ ಸರ್ಕಾರವು ವಿಶೇಷ ಗೂಗಲ್ ಫಾರ್ಮ್ ಲಿಂಕ್ ಅನ್ನು ಸಹ ಒದಗಿಸಿದೆ. ಸಂತ್ರಸ್ತರು ಮತ್ತು ಅವರ ಕುಟುಂಬಸ್ಥರ ನೆರವಿಗಾಗಿ ರಾಜ್ಯ ಸರ್ಕಾರವು ತುರ್ತು ಕಾರ್ಯಾಚರಣೆ ಕೇಂದ್ರ 24x7 ಸಹಾಯವಾಣಿಯನ್ನು ತೆರೆದಿದ್ದು ಸಾರ್ವಜನಿಕರು 1070 ಅಥವಾ ದೂರವಾಣಿ ಸಂಖ್ಯೆ 0802225377 ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಇಮೇಲ್ ಮೂಲಕ ಮಾಹಿತಿ ನೀಡಲು seocarnataka@gmail.com ವಿಳಾಸಕ್ಕೆ ಕಳುಹಿಸಬಹುದಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ 300,000+ ಅಧಿಕ ಜಲ ಆಸ್ತಿಗಳಿದ್ದು ಅವುಗಳನ್ನು ಮುಂದಿನ ತಿಂಗಳ ಅಂತ್ಯದೊಳಗೆ ಡಿಜಿಟಲೀಕರಣಗೊಳಿಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಗ್ರಾಮೀಣ ನೀರು ಸರಬರಾಜು ಮತ್ತು ಮೂಲಸೌಕರ್ಯದ ಸುಸ್ಥಿರ ಮತ್ತು ವೈಜ್ಞಾನಿಕ ನಿರ್ವಹಣೆಗಾಗಿ ಸಿದ್ದಪಡಿಸಲಾಗಿರುವಂತಹ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮೊದಲ ಹಂತದ ಪರಿಶೀಲನೆ ಅಡಿಯಲ್ಲಿ ಈವರೆಗೆ 70,000+ ಅಧಿಕ ಜಲಸ್ವತ್ತುಗಳ ದಾಖಲೀಕರಣ ಮಾಡಲಾಗಿದೆ. ಎಲ್ಲ ಗ್ರಾಮೀಣ ಆಸ್ತಿಗಳನ್ನು ಜಿಯೋ ಟ್ಯಾಗ್ ಮಾಡಿ ಪಾರದರ್ಶಕತೆ ತರಲಾಗುವುದು ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಇಂದು ನಡೆಸಿದ ಖೇಲ್ ಕಿ ಬಾತ್ PMK7 ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಹಾಗೂ ಗಣ್ಯರು ವರ್ಚುವಲ್ ಮೂಲಕ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಾದ್ಯಂತ 1067 ಖೇಲೋ ಇಂಡಿಯಾ ಕೇಂದ್ರಗಳನ್ನು ಆರಂಭಿಸಿದೆ ಎಂದು ರೈಲ್ವೆ ಖಾತೆ ಹಾಗೂ ಜಲಶಕ್ತಿ ಖಾತೆ ಸಚಿವರಾದಂತಹ ವಿ ಸೋಮಣ್ಣ ಹೇಳಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಬೆಂಗಳೂರಿನ ರಾಮಯ್ಯ ಕಾನೂನು ಕಾಲೇಜಿನಲ್ಲಿ ನಡೆದ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ದೇಶದಲ್ಲಿ ಕ್ರೀಡಾ ಕ್ಷೇತ್ರವನ್ನು ಮತ್ತಷ್ಟು ಸದೃಢಗೊಳಿಸುವ ನಿಟ್ಟಿನಲ್ಲಿ ದೇಶದಾದ್ಯಂತ ಖೇಲೋ ಇಂಡಿಯಾ ಕೇಂದ್ರಗಳ ಸ್ಥಾಪನೆಯನ್ನು ಮಾಡಲಾಗಿದೆ. ಅಲ್ಲದೆ 349 ಕ್ರೀಡಾ ಮೂಲಸೌಕರ್ಯ ಯೋಜನೆಗಳಿಗೆ ಸುಮಾರು 3,176 ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ಅನುಮೋದನೆ ನೀಡಲಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ದೇಶವನ್ನು 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ನಿಟ್ಟಿನಲ್ಲಿ ಸಶಕ್ತ ನವ ಸಮಾಜ ನಿರ್ಮಿಸುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ಕೇಂದ್ರ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಇನ್ಸ್ಟಿಟ್ಯೂಟ್ ಆಫ್ ಫಾರ್ ಸ್ಟೆಮ್ ಸೆಲ್ ಸೈನ್ಸ್ ಅಂಡ್ ರೀಜನರೇಟಿವ್ ಮೆಡಿಸಿನ್ನಲ್ಲಿ ಖೇಲೋ ಇಂಡಿಯಾ ಸಂವಾದ ಖೇಲ್ ಕಿ ಬಾತ್ PMK-SAT ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು 10 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಸಂದೇಶ ನೀಡಿದ್ದಾರೆ. ನಶಮುಕ್ತ ಭಾರತ ಮತ್ತು ಬಲಿಷ್ಠವಾದ ಯುವ ಸಮುದಾಯ ಬೆಳೆಸುವುದು ಕಾರ್ಯಕ್ರಮದ ಧ್ಯೇಯವಾಗಿದೆ ಎಂದು ಅವರು ಹೇಳಿದರು. ಬೆಳಗಾವಿಯ KLE ನರ್ಸಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಖ್ಯಾತ ಕ್ರೀಡಾಪಟುಗಳಾದಂತಹ ಇಶಾ ಪಾಟೀಲ್, ಭೂಷಣ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಗಣ್ಯರು ಭಾಗಿಯಾಗಿ ಪ್ರಧಾನಮಂತ್ರಿಗಳ ವರ್ಚುವಲ್ ಮೂಲಕ ಭಾಷಣಕ್ಕೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ NSS ಅಧಿಕಾರಿ ಅಶ್ವಿನಿ ನರಸಣ್ಣವರ, ಯುವಜನತೆ ಕ್ರೀಡೆಗಳಲ್ಲಿ ಆಸಕ್ತಿ ವಹಿಸಬೇಕು, ಪ್ರಧಾನಿ ಅವರು ಸೂಚಿಸಿದಂತೆ ಮೈಭಾರತ್ ಪೋರ್ಟಲ್ನಲ್ಲಿ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕು ಎಂದು ಸಲಹೆ ನೀಡಿದರು.
4: ಸ್ಪೋರ್ಟ್ಸ್ಗೆ ಯಾವ ತರ ಮಹತ್ವ ಕೊಡಬೇಕು ಅಲ್ಲಿ ಮತ್ ಯಾವ ತರ ನಮ್ಗೆ ಅನುಕೂಲಗಳನ್ನು ಅವ್ರು ಮಾಡಿದ್ದಾರೆ ಗೌರ್ಮೆಂಟ್ ದಿಂದ, ನಾವು ಮೈ ಭಾರತ್ ಪೋರ್ಟಲ್ ದಿಂದ ನಮ್ಮ ಅನುಕೂಲಗಳನ್ನ ನಾವು ಮಾಡಿಕೊಂಡು ಅವರಿಗೆ ನಾವು ಡೈರೆಕ್ಟ್ ಕನೆಕ್ಟ್ ಆಗಿ ನಮಗೆ ಏನ್ ಸಿಗ್ತಾ ಇಲ್ಲ ಅದನ್ನ ನಾವು ಅವ್ರಿಗೆ ತಿಳ್ಕೊಂಡು ಅದನ್ನ ನಾವು ಉಪಯೋಗ ಮಾಡ್ಕೋಬಹುದು ಅಂತ ಅವ್ರ ಮಹತ್ವದ ಮಾತುಗಳನ್ನ ಇವತ್ತು ಹೇಳಿದ್ರು. ನಾನು ಎಲ್ಲ ಯುವಕರಿಗೆ ಏನ್ ಹೇಳ್ತೀನಿ, ಮೈ ಭಾರತ್ ಅಲ್ಲಿ ಹೋಗಿ ಮೋದಿ ಅವ್ರು ಹೇಳಿದ ಪ್ರಕಾರ ನೀವು ರಿಜಿಸ್ಟರ್ ಆಗಿ ನಿಮ್ಮ ಅನಿಸಿಕೆಗಳನ್ನ ಅಲ್ಲಿ ಹೇಳ್ಕೊಂಡು ನಿಮ್ಗೆ ಯಾವ ಅನುಕೂಲಗಳನ್ನ ಇಲ್ಲ ಅಲ್ಲ ಅದನ್ನ ಕೇಳ್ಕೊಂಡು ಆ ಅನುಕೂಲಗಳನ್ನ ನೀವು ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ.
0: ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ 16 ವರ್ಷದ ಒಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿಯ ಫೈನಲ್ ನಾಳೆ ಜರುಗಲಿದೆ. ಹಾವೇರಿ ಮತ್ತು ಧಾರವಾಡ ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿವೆ. ಇಂದು ನಡೆದ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಹಾವೇರಿ ತಂಡ ಆತಿಥೇಯ ಬಳ್ಳಾರಿ ತಂಡವನ್ನ 2-1 ಗೋಲುಗಳ ಮೂಲಕ ಮಣಿಸಿ ಫೈನಲ್ ಪ್ರವೇಶ ಪಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 101 ತಾಲೂಕುಗಳಲ್ಲಿ ಬರ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಬೆಳೆ ವಿಮೆ ಅರ್ಜಿ ಸಲ್ಲಿಕೆಗೆ ಕಾಲಮಿತಿ ಈ ತಿಂಗಳ 31ರವರೆಗೆ ವಿಸ್ತರಣೆ. ನೇಪಾಳದ ಕ್ಷಿಪ್ರ ನೆರೆ, ಸಂಕಷ್ಟದಲ್ಲಿರುವ ಕನ್ನಡಿಗರಿಗೆ ಮುಖ್ಯಮಂತ್ರಿ ಧೈರ್ಯ. ರಾಜ್ಯದ 3 ಲಕ್ಷಕ್ಕೂ ಅಧಿಕ ಜಲ ಆಸ್ತಿ ಮುಂದಿನ ತಿಂಗಳ ಅಂತ್ಯದೊಳಗೆ ಡಿಜಿಟಲೀಕರಣ, ಸಚಿವ ಈಶ್ವರ್ ಖಂಡ್ರೆ. ಕ್ರೀಡಾ ಸೌಕರ್ಯ ಉತ್ತಮಪಡಿಸಲು ಕೇಂದ್ರ ಸರ್ಕಾರದಿಂದ 1067 ಖೇಲೋ ಇಂಡಿಯಾ ಸ್ಥಾಪನೆ, ಸಚಿವ ವಿ ಸೋಮಣ್ಣ. ರಾಜ್ಯಮಟ್ಟದ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಪ್ರಶಸ್ತಿಗಾಗಿ ನಾಳೆ ಹಾವೇರಿ ಧಾರವಾಡ ತಂಡ ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
5: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ ಗಾನ ಬಜಾನಾ.

0: ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮನದ ಕಡಲು ಚಿತ್ರದ ಗೀತೆ ಕೇಳಿದಿರಿ. ಯೋಗರಾಜ್ ಭಟ್ ಅವರು ಬರೆದದ್ದು, ಸಂಗೀತ ವಿ ಹರಿಕೃಷ್ಣ. ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ ಮುಂದುವರಿಯುತ್ತೆ. ಈಗ ಸಮಯ 6:55, ಕೇಳೋಣ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕೇಳ್ತಾ ಇದ್ದೀರಿ, ಸ್ವಾಗತ. ಚಂಪಾ ಅಂದ್ರೆ ಕನ್ನಡದ ಚಂದ, ಒಂದು ಪ್ರೀತಿ. ಪಂಪನಿಂದ ಚಂಪಾವರೆಗೆ ಅಂತ ವಿನೋದವಾಗಿ ಅವರೇ ಹೇಳ್ತಾ ಇದ್ರು. ಸಾಹಿತಿ, ಕವಿ, ಅಧ್ಯಾಪಕ, ನಾಟಕಕಾರ, ಸಂಘಟಕರು ಚಂಪಾ. ಕನ್ನಡ ಪರ ಹೋರಾಟಗಳಲ್ಲಿ ಸದಾ ಸಕ್ರಿಯರಾಗಿದ್ದರು. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಅಂತ ಸ್ಫೂರ್ತಿ ತುಂಬಿದರು. ಚಂಪಾ ಅವರ ನುಡಿ ಈಗ.
3: ಆಂಗ್ರಿ ಯಂಗ್ ಮ್ಯಾನ್ ಚಂಪಾ. ಹೌದೌದು, ಬಹಳ ನಂದು ಸ್ವಭಾವ ನಮ್ಮ ಕಡೆ ಬಹಳ ಕೊಟ್ಟಿ ಸ್ವಭಾವ ಅಂತಾರಲ್ಲ, ಎಡವಟ್ಟು ಅಂತಾರಲ್ಲ, ಸರಳ ಇಲ್ಲ ಅಂದ್ರೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ವಿನಯದಿಂದ, ಭಕ್ತಿಯಿಂದ, ಭಯದಿಂದ ಸ್ವೀಕಾರ ಮಾಡತಕ್ಕಂಥ ಜಾಯಮಾನ ಅಲ್ಲ ಅಲ್ಲ. ಹಿಂಗಾಗಿ ನನಗೆ ಏನಾದರೂ ತತ್ಕ್ಷಣದೊಳಗೆ ಅನಿಸಿತು ಅಂತಂದ್ರೆ ಅದಕ್ಕೆ ನಾನು ತತ್ಕ್ಷಣದ ಪ್ರತಿಕ್ರಿಯೆಯನ್ನು ಕೊಟ್ಬಿಡ್ತೇನೆ. ಇದರಿಂದ ಕೆಲವರಿಗೆ ಹೃದಯ ಆಘಾತ ಆಗ್ಬೋದು, ಕೆಲವರು ತಲೆ ಕೆಡಬಹುದು ಅನ್ನೋ ಚಿಂತೆ ನನಗಿಲ್ಲ. ಕೆಟ್ಟ ಅವ್ರು ತಲೆ ಕೆಡತೈತಿ, ನಂದೊಂದು ತಲೆ ಕೆಡೋದಿಲ್ಲ. ನನ್ನ ಸಮಾಧಾನ ಅಂದ್ರೆ ಪರಿಣಾಮಗಳ ಬಗ್ಗೆ ನಾನು ಹೆಚ್ಚು ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇದ್ದದ್ದು ಇದ್ದಂಗೆ ಹೇಳಿದ್ರೆ ಯಾರೋ ಎದಿಗೆ ಬಂದು ಗುದ್ದಿದ್ರಂತ ಒಂದು ಗಾದಿ ಮಾತು ಐತಲ್ಲ, ಹಂಗೆ ಕೆಲವು ಸಂಬಂಧಗಳನ್ನ ನಾನು ಕಳ್ಕೊಂಡೇನೆ. ಆದರೆ ಒಬ್ಬನ ಕಳ್ಕೊಂಡ್ರೆ ಇನ್ನು 9 ಜನ ನನ್ನ ಕಡೆ ಬಂದಿರ್ತಾರೆ. ಈ ಮನೋಭಾವದ ಜನ ಆ ಲೆಕ್ಕಾಚಾರನೂ ಸೇರಿ ಸ್ವಲ್ಪ ನನ್ನ ಪರವಾಗಿ ಆಯ್ತು. ಸ್ನೇಹ ವಲಯ ಭಾಳ ದೊಡ್ಡದು ನನಗೆ. ಕೆಲವ್ರನ್ನ ಕಳ್ಕೊಂಡಿರ್ಬೋದು, ಆದರೆ ನನ್ನ ಕಡೆಗೆ ನನ್ನ ರೀತಿ ವಿಚಾರ ಮಾಡ್ತಕ್ಕಂಥ ಜನ, ನನ್ನ ಕೂಡ ಪ್ರತಿಸ್ಪಂದನೆ ಮಾಡ್ತಕ್ಕಂಥ ಜನ ನನಗೆ ಭಾಳ ಜನ ಆತಾರೆ.

0: ಸ್ವಭಾವದಿಂದ ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಘಟನೆ, ಯಾವುದೋ ಒಂದು ಶಬ್ದ, ಒಮ್ಮೊಮ್ಮೆ ಯಾವುದೋ ಒಂದು ರಿದಮ್ ಅಂತವ್ರ ಲಯ ನನ್ನ ಬಾಳಿದ್ರೆ ಹಾಂಟ್ ಮಾಡ್ತೈತಿ.
1: ಲಯ
0: ಹಾಂಟ್ ಮಾಡಿ ಮಾಡಿ ಮಾಡಿ ನಾನು ಇದ್ರ ಬಗ್ಗೆ ಏನಾದರೂ ಬರೀಲೇಬೇಕು ಅಂತ ಒಳಗಿನ ಒತ್ತಡ ಇರ್ತದೆ.
1: ಬರೀಲೇಬೇಕು ಅಂತ
0: ನನಗೆ ಈ ದೃಷ್ಟಿಯಿಂದ ಅಕ್ಕ ಮಹಾದೇವಿ ನನ್ನ ಒಂದು ಮಾಡೆಲ್.
1: ಅಕ್ಕ ಮಹಾದೇವಿ
0: ನಾನನ್ನ ಹಾಡ ಹಾಡಿದಲ್ಲದೆ ನಾನು ಸೈರಿಸಲಾರನಯ್ಯ ಅಂತ ಹೇಳ್ತಾಳೆ. ಚನ್ನಮಲ್ಲಿಕಾರ್ಜುನ್ ಹೇಳ್ತಾಳ, ನೀನು ಕೇಳಿದರೆ ಕೇಳು, ಕೇಳದಿರ್ತೋಡೆ ಮಾಡು, ನಾನನ್ನ ಹಾಡ ಹಾಡಿದಲ್ಲದೆ ಸೈರಿಸಲಾರನಯ್ಯ ಅಂತ. ಆ ಒಳಗಿನ ಕುದಿ ಏನೈತಲ್ಲ ಒತ್ತಡ, ಅದು ನನ್ನ ಬಹಳ ಹಾಂಟ್ ಮಾಡ್ತೈತಿ, ಬೆನ್ನತ್ತೈತಿ. ಅದು ಮುಂದೆ ಯಾವುದೋ ಒಂದು ಕಾಲಕ್ಕೆ ಒಂದು ಲೇಖನ ಆಗ್ಬಹುದು, ಪದ್ಯ ಆಗ್ಬಹುದು, ನಾಟಕ ಆಗ್ಬಹುದು, ಅದು ನನ್ನ ಬರವಣಿಗೆ ರೀತಿ. ಸಾಧಾರಣ ಕರ್ನಾಟಕ ಕಾಲೇಜ್ಗೆ ಯಾವಾಗ ಹೋದೆ ಅಲ್ಲಿಂದ ನಾನು ಪದ್ಯ ಗೀತೆ ಬರ್ಲಿಕ್ಕೆ ಶುರು ಮಾಡಿದೆ, ಪದ್ಯ ನಾಟಕ. ಆಮೇಲೆ 64 ನಮ್ಮ ಸಂಕ್ರಮಣ ಪತ್ರಿಕೆ ಚಾಲು ಆಯ್ತು ಧಾರವಾಡದಿಂದ, ಅದರಲ್ಲಿ ಬೇರೆ ಬೇರೆ ಲೇಖನ, ಚಂಪಾ ಕಾಲಮ್ಮು. ಹಿಂಗೆ ನನ್ನೊಳಗೆ ಏನೇನೈತೆ ಅದು ಹೊರಗೆ ಬರಬೇಕು ಅಂತಂದರೆ ನನ್ನ ಮಾತೃಭಾಷೆಯ ಮೂಲಕನೇ. ಇದು ಎಲ್ಲರೂ ಅಪ್ಸಾತ್ ಮಾಡಿಕೊಂಡಂಥ ಒಂದು ತತ್ವ ಇದು. ಆದರೆ ಮಾತೃಭಾಷೆಯ ಮೂಲಕನೇ ನಾವು ನಮ್ಮ ಅಭಿವ್ಯಕ್ತಿ ಕ್ರಮ ರೂಢಿಸ್ಕೊಳ್ಳೋದು ಭಾಳ ಸಹಜವಾದಂಥ ನೈಸರ್ಗಿಕವಂಥ ಒಂದು ಕ್ರಿಯೆ. ಅದರ ಜೊತೆಗೆ ಬೇರೆ ಭಾಷೆಯ ಮೇಲೂ ಸಹಿತ ಒಂದು ಒಂದು ಹಂತರ ಪ್ರಭುತ್ವ ಬಂದ ಮೇಲೆ ಅಲ್ಲಿ ಯಾಕೆ ಬರೀಬಾರದು ಅಂತ ಒಂದು ಪ್ರವೃತ್ತಿ ಇದ್ದೇ ಇರ್ತೈತಿ. ಹಿಂಗಾಗಿ ಬೈಲಿಂಗ್ವಲ್ ಪೋಯೆಟ್ಸ್ ಅಂತ ಇದ್ದೇ ಇರ್ತಾರೆ ನಮ್ಮಲ್ಲಿ. ಇಡೀ ಭಾರತೀಯ ಸಾಹಿತ್ಯ ಪರಂಪರೆ ಒಳಗೆ ಉಭಯ ಭಾಷಾ ಕವಿಗಳು ಅಂತ ಬೇಕಾಶನ ಇದ್ದೇ ಇರ್ತಾರೆ. ಹೌದಾ? ನನ್ನ ಓದುಗರು ಯಾರು ಇಂಡಿಯಾದೊಳಗೆ? ಇಟ್ ಹಾಸ್ ಗಾಟ್ ಟು ಬಿ ಎ ಕನ್ನಡಿಗ ಎಟ್ ದಿಸ್ ಎಂಡ್, ನಾನು ಎಟ್ ದಿ ಅದರ್ ಎಂಡ್ ಇಟ್ ಹಾಸ್ ಗಾಟ್ ಟು ಬಿ ಎ ಕನ್ನಡಿಗ ಅಂತಂದಾಗ ನನ್ನ ಹೆಚ್ಚಿನ ಅಭಿವ್ಯಕ್ತಿಯನ್ನು ನಾನು ನನ್ನ ಭಾಷೆ ಒಳಗೇನೆ ಮಾಡಿದ್ದು. ಕಾವ್ಯ ನಾಟಕ ಅದು ಇದು ನೂರಾಯಣ ನನಗನಿಸ್ತು. ನಾನು ಹೆಚ್ಚಾಗಿ ಅದರೊಳಗೆ ಬರೆದಂಥ ಪದ್ಯಗಳು ನಾನು ಇಂಗ್ಲೆಂಡ್ನಲ್ಲಿದ್ದಾಗ ಬರೆದ ಪದ್ಯಗಳು. ಅಲ್ಲಿಯ ವಾತಾವರಣ, ಅಲ್ಲಿಯ ಪರಿಸರ, ಅಲ್ಲಿಯ ಅನುಭವದ ದ್ರವ್ಯ, ಅಲ್ಲಿಯ ರೀತಿ. ಹಿಂಗಾಗಿ ಒಂದು ರೀತಿಯಿಂದ ಇಂಗ್ಲೀಷ್ನೊಳಗೂ ನಾನು ಯಾಕೆ ಬರೀಬಾರ್ದು ಅನ್ನೋ ರೀತಿಯೊಳಗೆ ಒಳಗಿನ ಪ್ರವೃತ್ತಿಯನ್ನು ಬರೆದಂಥವು. ಆದರೆ ಅದು ನನ್ನ ಅಲ್ಟಿಮೇಟ್ ಎಂಡ್ ಆಗಿರಲಿಲ್ಲ. ನನ್ನ ನನ್ನ ನುಡಿಗೆ ನಾನು ಬರಲೇಬೇಕಲ್ಲ. ಆ ದೃಷ್ಟಿಯಿಂದನೇ ಕನ್ನಡಕ್ಕೆ ಹೆಚ್ಚು.
2: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಕವಿ ಚಂಪಾ ಅವರ ಮಾತುಗಳನ್ನು ಕೇಳಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಕೇಳಿದಿರಿ. ಸಮಯ 7:00. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಸ್ಕಾಂ ವ್ಯಾಪ್ತಿಯ 8 ಜಿಲ್ಲೆಗಳ ನಗರ ಪ್ರದೇಶಗಳಲ್ಲಿನ ವಿದ್ಯುತ್ ಸ್ಥಾವರಗಳ ಹೆಸರು ಬದಲಾವಣೆ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲಾಗಿದೆ. ಈ ಸೌಲಭ್ಯ ಒದಗಿಸಿದ ದೇಶದ ಮೊದಲ ವಿದ್ಯುತ್ ವಿತರಣಾ ಕಂಪನಿ ಬೆಸ್ಕಾಂ ಆಗಿದೆ ಎಂದು ಇಂಧನ ಸಚಿವ ಕೆಜಿ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ 2026 ಮುಂಗಾರು ಋತುವಿನಲ್ಲಿ ಮಳೆ ಅಭಾವ ಎದುರಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ರಾಜ್ಯದ 101 ತಾಲೂಕುಗಳನ್ನು ಬರಪೀಡಿತ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದ್ದು, ಕೋಲಾರ ಜಿಲ್ಲೆಯ ಎಲ್ಲ 6 ತಾಲೂಕುಗಳನ್ನು ತೀವ್ರ ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ನಾಮಕಾವಾಸ್ತೆ ಬರಗಾಲ ಘೋಷಣೆ ಮಾಡಿದೆ. ಆದರೆ 175 ತಾಲೂಕುಗಳಲ್ಲಿ ಬರ ಘೋಷಿಸಿ ಹಣ ಬಿಡುಗಡೆ ಬಗ್ಗೆ ಸೂಕ್ತ ಮಾಹಿತಿ ನೀಡಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ವಿಧಾನಸೌಧದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲಾ ಜಿಲ್ಲಾಧಿಕಾರಿಗಳೊಂದಿಗೆ ಕಂದಾಯ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಕುರಿತಂತೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಮಹಾರಾಷ್ಟದ ಅಮರಾವತಿಯಲ್ಲಿರುವಂತಹ ಜಿಲ್ಲಾ ಮಹಿಳಾ ಆಸ್ಪತ್ರೆಯ ಅನಾರೋಗ್ಯ ಪೀಡಿತ ನವಜಾತ ಶಿಶುಗಳ ಆರೈಕೆಯ ಕೇಂದ್ರದಲ್ಲಿ ಸಂಭವಿಸಿದಂತಹ ಬೆಂಕಿ ಅವಘಡದಲ್ಲಿ 3 ನವಜಾತ ಶಿಶುಗಳು ಸಾವನ್ನಪ್ಪಿದ್ದು ಇತರ 4 ಗಾಯಗೊಂಡಿರುವ ಘಟನೆಗೆ ಸಂಬಂಧಪಟ್ಟಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಮಹಾರಾಷ್ಟದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿ ಮಾಡಿದೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಇಂದು ಗಂಗಾ ನದಿ ತೀರದ ಸಮೀಪದ ಹೊಲವೊಂದರಲ್ಲಿ ತರಬೇತಿ ವಿಮಾನ ಪತನಗೊಂಡು ತರಬೇತಿ ನೀಡುತ್ತಿದ್ದಂತಹ ಪೈಲಟ್ ಮತ್ತು ತರಬೇತಿ ಪಡೆಯುತ್ತಿದ್ದಂತಹ ಪೈಲಟ್ ಮೃತಪಟ್ಟಿದ್ದಾರೆ. ವಿವೇಕಾನಂದ ಕೇಂದ್ರದ ಅಖಿಲ ಭಾರತ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಎ ಬಾಲಕೃಷ್ಣನ್ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬಾಲಕೃಷ್ಣನ್ ಅವರು ಸಮಾಜಕ್ಕೆ ನೀಡಿದ ಗಮನಾರ್ಹ ಕೊಡುಗೆಯನ್ನು ಅವರು ಸ್ಮರಿಸಿದ್ದಾರೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸೇಫ್ ಡ್ರೈವ್ ಗಾನಭಜನ ವಿಭಾಗ ಸಮೀಕ್ಷೆ. ಇವತ್ತಿನ ಸಮೀಕ್ಷೆಯ ವಿಷಯ, ಯಾವುದೋ ಪ್ರಭಾವಕ್ಕೆ ನಾವು ಬೀಳ್ತಾ ಇದ್ದೀವಿ. ಯಾವುದೋ ಆಸೆ ಉದ್ದೇಶವೇ ಇಲ್ಲದೆ ಯಾವುದೋ ಒಂದು ವಿಷಯದ ಪರ ತಗೊಳ್ತೀವಿ, ಇಲ್ಲ ವಿರೋಧ ತಗೊಳ್ತೀವಿ. ಸುಮ್ಮನೆ ಲೈಕು, ಸಬ್ಸ್ಕ್ರೈಬು, ಶೇರು ಅಂತ ಬೆರಳುಗಳು ತಾನೇ ಹಾಗೆಯೇ ಒತ್ತುತ್ತವೆ. ಅಥವಾ ನಿಜವಾಗಿ ಇದು ನನಗೆ ಲೈಕ್ ಆಯ್ತಾ ಅಥವಾ ನನಗೆ ಇದು ಲೈಕ್ ಆಗಲಿಲ್ಲವ, ನಾನು ನಿಜವಾಗಿ ಇಷ್ಟಪಟ್ಟೇ ಇದನ್ನು ಒತ್ತಿದ್ದೇನಾ, ಅಥವಾ ಯಾವುದೋ ಒಂದು ವಿಚಾರ ಬಂದಾಗ ಇದೇ ಸರಿ ಅಂತ ಒಂದೇ ಸಲ ನಾವು ನಿರ್ಧಾರಕ್ಕೆ ಬರ್ತೀವಿ. ಯಾವುದೋ ಒಂದು ಘಟನೆಯನ್ನು ಓದಿದಾಗ ಏನೇ ಇರಬಹುದು, ಅತಿಯಾದ ಮಾಹಿತಿಗಳು, ಅತಿಯಾದ ವಿಮರ್ಶೆಗಳು, ಅತಿಯಾದ ಸುದ್ದಿಗಳು ವೇಗವಾಗಿ ಕ್ಷಣಕ್ಕೂ ನಮ್ಮನ್ನು ತಲುಪುತ್ತಾ ಇರುವ ಈ ಸಂದರ್ಭದಲ್ಲಿ ನಮ್ಮ ನಿಜವಾದ ಅಂತರಂಗದ ಆಲೋಚನೆಗಳಿಗೆ ಜಾಗ ಇದೆಯಾ? ಯಾರೋ ಹೇಳ್ತಾರೆ ಕೆಂಪು ಚೆನ್ನಾಗಿಲ್ಲ ಅಂತ, ನಾವು ಸುಮ್ಮನೆ ಹೌದು ಅಂತ ಲೈಕ್ ಒತ್ತುತ್ತೀವಿ. ಯಾರೋ ಹೇಳ್ತಾರೆ ಕೆಂಪು ತುಂಬ ಚೆನ್ನಾಗಿದೆ ಅಂತ, ಅದಕ್ಕೂ ನಾವು ಲೈಕ್ ಒತ್ತುತ್ತೀವಿ. ಅಂದರೆ ಕೆಂಪು ಚೆನ್ನಾಗಿದೆಯೋ ಚೆನ್ನಾಗಿಲ್ಲವೋ ಅಂತ ನಮ್ಮ ಆಲೋಚನೆ ಏನು? ನನಗೆ ಕೆಂಪು ಬೇಕಾ ಬೇಡವಾ ಅಂತ ನಾವು ಆಲೋಚನೆ ಮಾಡ್ತೀವ. ನಾವು ಎಲ್ಲೋ ಒಂದು ಕಡೆ ಪ್ರಭಾವಗಳಿಗೆ ಸಿಲುಕಿ ಅದಕ್ಕೆ ತಕ್ಕಂತೆ ವರ್ತನೆ ಮಾಡ್ತಾ ನಮ್ಮ ತನವನ್ನೇ ಕಳೆದುಕೊಂಡು ಬಿಡುತ್ತಿದ್ದೇವಾ ಅನ್ನೋದು ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ. ಹೌದಾದರೆ ಹೌದನ್ನಿ, ಇಲ್ಲವಾದರೆ ಇಲ್ಲವನ್ನಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029.

ಅರ್ಮನ್ ಮಲಿಕ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿ ಅವರ ರಚನೆ ಕೇಳಿದಿರಿ. ವಿ ಹರಿಕೃಷ್ಣ ಅವರ ಸಂಗೀತವಿದ್ದು ಸಿದ್ಧಾರ್ಥ ಚಿತ್ರದಿಂದ ಗೀತೆಯನ್ನು ಆರಿಸಿದ್ದರು.

ರಜನಿ ಚಿತ್ರದ ಗೀತೆ ಕೇಳಿದಿರಿ. ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದು. ಹಾಡಿದವರು ಕುನಾಲ್ ಗಾಂಜಾವಾಲ ಹಾಗೂ ಅನುರಾಧ ಶ್ರೀರಾಮ್. ಕೇಳ್ತಾ ಇದೀವಿ ಸೇಫ್ ಡ್ರೈವ್ ವೇ ಭಾಕ ಗಾನ ಭಜನ ಸಮೀಕ್ಷೆ. ಇವತ್ತು ಸಮೀಕ್ಷೆಯ ವಿಷಯ ಸ್ವಲ್ಪ ಗಹನವಾಗಿ ಇದೆಯೋ ಏನೋ, ಅಥವಾ ಸೀರಿಯಸ್ ಸಬ್ಜೆಕ್ಟ್ ಅಂತ ಅನ್ನಿಸಿದ್ರೂ ಅನ್ನಿಸಬಹುದು, ಅಥವಾ ಹೌದು ಇದರಲ್ಲಿ ಏನಿದೆ ಇರೋದೇ ಹೀಗೆ ಅಂತಾನೂ ಅನ್ನಿಸಬಹುದು. ನಮಗೆ ಇತ್ತೀಚೆಗೆ ತುಂಬ ತುಂಬ ತುಂಬ ಮಾಹಿತಿಗಳು ಬರುತ್ತವೆ, ಎಷ್ಟೊಂದು ತಕ್ಷಣದ ಸುದ್ದಿಗಳು ನಮಗೆ ಬರ್ತಾ ಇರುತ್ತೆ, ಎಷ್ಟೊಂದು ವಿಮರ್ಶೆಗಳನ್ನು ನೋಡ್ತೀವಿ, ಎಷ್ಟೊಂದು ವಿಶ್ಲೇಷಣೆಗಳನ್ನು ನೋಡ್ತೀವಿ. ನಾವು ಎಲ್ಲೋ ಒಂದು ಕಡೆ ಇದು ಸರಿ ಇದು ತಪ್ಪು ಅಂತ ತೀರ್ಮಾನಗಳನ್ನು ತಗೊಳ್ತೀವಿ, ಇದೆಲ್ಲ ಮಾಡ್ತೀವಲ್ಲ. ಇದನ್ನು ನಾವು ನಮ್ಮ ಸ್ವಯಂ ನಿರ್ಧಾರಗಳಿಂದ ಯೋಚಿಸಿ ನಾವು ಮಾಡ್ತೀವ, ಅಥವಾ ಯಾವುದೋ ಒಂದು ಪ್ರಭಾವಕ್ಕೆ ಬಿದ್ದು, ಅಥವಾ ಯಾವುದೋ ಒಂದು ಒತ್ತಡಕ್ಕೆ ಸಿಕ್ಕಿ ತಕ್ಷಣಕ್ಕೆ ನಾವು ಏನೋ ಒಂದು ಹೇಳ್ತೀವ. ಮಕ್ಕಳಿಗೆ ನಾವು ಹೇಳ್ತೀವಿ ಪರಿಸರದ ಪ್ರಭಾವ ಇರುತ್ತೆ, ಆಮೇಲೆ ಅವರಿಗೆ ಯಾವುದೋ ಒಂದು ಒತ್ತಡ ಇರುತ್ತೆ, ಮಕ್ಕಳು ಹೀಗಿರ್ತಾರೆ ಅಂತೆಲ್ಲ ಹೇಳ್ತೀವಿ. ನಾವು ದೊಡ್ಡವರು ಈ ನಮ್ಮ ಸಮಾಜದ ಸುತ್ತಮುತ್ತಲ ಪ್ರಭಾವದಿಂದ ದೂರ ಇದ್ದು ನಮಗೆ ನಾವೇ ಆಗೋದಕ್ಕೆ ಸಾಧ್ಯ ಆಗಿದೆಯಾ? ಯಾವುದೋ ಒತ್ತಡಗಳಿಗೆ ನಾವು ಏನೋ ನಿರ್ಧಾರಗಳನ್ನು ತಗೊಳ್ತೀವ, ನಾವು ನಮ್ಮ ತನವನ್ನು ಉಳಿಸಿಕೊಳ್ಳುವುದಕ್ಕೆ ಹೆಣಗುತ್ತಾ ಇದ್ದೀವ? ನಮ್ಮ ತನಕ್ಕೆ ಹೊರಗಿನ ಸವಾಲುಗಳು ಹೆಚ್ಚಾಗಿದೆಯಾ ಅನ್ನೋದು ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ. ಹೌದಾದರೆ ಹೌದು ಅಂತ ಹೇಳಿ, ಇಲ್ಲವಾದರೆ ಇಲ್ಲ ಅಂತ ಹೇಳಿ. ಇದು ನೀವು ಯೋಚಿಸಿ ಹೇಳಿ, ತಕ್ಷಣಕ್ಕೆ ಹೇಳಬೇಕಾದ್ದೇನೂ ಇಲ್ಲ. 7:22 ಸಮಯ, 7:50 ನೋಡೋಣ ಯಾರೆಲ್ಲ ಏನು ಹೇಳಿದರು. ಹೌದು ಒತ್ತಡಕ್ಕೆ ಸಿಗ್ತಾ ಇದ್ದೀವಿ, ಕೆಲವೊಮ್ಮೆ ನಾವು ಎಲ್ಲೋ ಕಳೆದೋಗ್ತಿದ್ದೀವಿ, ನಮ್ಮ ಚಿಂತನೆಗಳೇ ಮರೆಯಾಗ್ತಾ ಇದೆ, ಯಾವುದೋ ಪ್ರಭಾವಕ್ಕೆ ಬೀಳ್ತಾ ಇದ್ದೀವಿ ಅಂತ ಅನ್ಸುತ್ತಾ? ಇಲ್ಲ, ಯಾವ ಚಿಂತನೆಗಳು ಧೋರಣೆಗಳು ಹೊರಗಿನ ಒತ್ತಡಗಳು ಏನೇ ಇದ್ದರೂ ನಾನು ಯಾವುದೇ ಪ್ರಭಾವಕ್ಕೆ ಬೀರದೆ ಯೋಚಿಸಬಲ್ಲೆ ಅಂತ ಅನ್ನಿಸುತ್ತಾ? 9483091029 ಈ ಸಂಖ್ಯೆಗೆ ನೀವು ಹೇಳಬಹುದು. ನೋಡೋಣ 7:53 ಸುಮಾರಿಗೆ ಗೀತೆಗಳನ್ನು

ನಂತರ ಯಾರು ಏನು ಹೇಳಿದರು ನಮ್ಮ ಚಿಂತನೆಗಳು ಎತ್ತ ಸಾಗಿವೆ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ.

ಕಾಚೆ ಬಯಲಲ್ಲೂ ಇವ್ರಿಬ್ರು ದೆನ್ನೆರಳು ದುರ್ಗೊಟ್ಕೊಂಡು ನೋಡ್ತಿದ್ವೋ.

ರಾಮಾರೇ ಚಿತ್ರದ ಗೀತೆ ಕೇಳಿದಿರಿ. ಸಂಗೀತ ಕಟ್ಟಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಡಿ ಸತ್ಯಪ್ರಕಾಶ್ ಅವರು ಬರೆದ ಗೀತೆ, ಸಂಗೀತ ವಾಸುಕಿ ವೈಭವ್.

0: ಪ್ರೀತಿಯನ್ನು ಗೆಲ್ಲುವುದು ಕಠಿಣ. ಮೇಘ ಚಿತ್ರದ ಗೀತೆ ಕೇಳಿದಿರಿ, ಪ್ರವೀಣ್ ಭಟ್ ಅವರ ಧ್ವನಿಯಲ್ಲಿ. ಚರಣ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಜೋಯಲ್ ಸಕ್ಕರಿ. ವಿವಿಧ ಭಾರತಿ ಗಾನ ಭಜನಾ ಸಮೀಕ್ಷೆ ಕೇಳ್ತಾ ಇದ್ದೀರಿ. ಇತ್ತೀಚೆಗೆ ನಮಗೆ ಸಮಾಜದ ಪರಿಸರದ ಹೊರಗಿನ ಒತ್ತಡಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ನಮ್ಮ ಚಿಂತನೆಗಳನ್ನು, ನಮ್ಮ ಅನಿಸಿಕೆಗಳನ್ನೇ ನಾವು ಮರೆತು ಹೋಗ್ತಾ ಇದ್ದೇವಾ ಅನ್ನೋದು ಇವತ್ತು ಸಮೀಕ್ಷೆಯ ವಿಷಯ. ವಾರ್ತಾ ಪ್ರಸಾರದ ನಂತರ ಕಾರ್ಯಕ್ರಮ ಮುಂದುವರಿಸೋಣ. ಕೇಳ್ತಾ ಇರಿ
1: ಆಕಾಶವಾಣಿ ವಿವಿಧ ಭಾರತಿ. ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪ್ರವಾಹ ಪೀಡಿತ ನೇಪಾಳದಲ್ಲಿ 21 ಭಾರತೀಯರ ರಕ್ಷಣೆ, ಕಾಣೆಯಾದ ಉಳಿದ 267 ನಾಗರಿಕರ ಪತ್ತೆಗೆ ಮುಂದುವರಿದ ಶೋಧ ಕಾರ್ಯ. ನೇಪಾಳ ಪ್ರವಾಹ ಮೃತಪಟ್ಟವರ ಸಂಖ್ಯೆ 270 ಏರಿಕೆ, 1,300 ಹೆಚ್ಚು ಜನರು ನಾಪತ್ತೆ. ಕ್ರೀಡಾ ಮೂಲ ಸೌಕರ್ಯಕ್ಕಾಗಿ ಕೇಂದ್ರ ಸರ್ಕಾರದಿಂದ 36,000 ಕೋಟಿ ರೂಪಾಯಿ ಮಂಜೂರು, ಸಚಿವ ಡಾ ಮನ್ಸುಖ್ ಮಾಂಡವೀಯ. ಟೆಸ್ಟ್ ಕ್ರಿಕೆಟ್: ಶ್ರೀಲಂಕಾ ವಿರುದ್ಧ 1-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ವಾರ್ತೆಗಳ ವಿವರ: ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ 21 ಭಾರತೀಯ ಪ್ರಜೆಗಳನ್ನು ನೇಪಾಳದಲ್ಲಿ ರಕ್ಷಿಸಲಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನೇಪಾಳದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿರುವ ಇತರೆ ಭಾರತೀಯ ಪ್ರಜೆಗಳನ್ನು ಪತ್ತೆ ಹಚ್ಚಿಸಲು ಮತ್ತು ರಕ್ಷಿಸಲು ಭಾರತ ಪ್ರಯತ್ನಗಳನ್ನು ಚುರುಕುಗೊಳಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ದುರಂತ ಸಂಭವಿಸಿದಾಗ ನೇಪಾಳದಲ್ಲಿದ್ದಂತಹ 267 ಭಾರತೀಯ ಪ್ರಜೆಗಳೊಂದಿಗೆ ಸಂಪರ್ಕ ಸ್ಥಾಪಿಸಲು ಇನ್ನೂ ಸಾಧ್ಯವಾಗಿಲ್ಲ. ಇದರಲ್ಲಿ ತ್ರಿಶೂಲಿ 1 ವಿದ್ಯುತ್ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ 73 ಭಾರತೀಯರು ಸೇರಿದ್ದಾರೆ ಎಂದು ತಿಳಿಸಿದ್ದಾರೆ. ಕಠ್ಮಂಡುವಿನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯು ಮಾಹಿತಿ ಸಂಗ್ರಹಿಸಲು ಯೋಜನಾ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದೆ. ತಮಿಳುನಾಡಿನ 49 ಪ್ರಜೆಗಳು, ನೇಪಾಳದ ರಸುವಾ ಜಿಲ್ಲೆಯ ತಿಮುರೆಯಲ್ಲಿ ಪಶ್ಚಿಮ ಬಂಗಾಳದ 32 ಪ್ರಜೆಗಳು ಮತ್ತು ಕೇರಳದ 33 ಭಾರತೀಯ ಪ್ರಜೆಗಳೊಂದಿಗೆ ಇನ್ನೂ ಸಂಪರ್ಕ ಸಾಧ್ಯವಾಗಿಲ್ಲ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ಬೆಂಬಲಿಸುವ ಉದ್ದೇಶದಿಂದ ಭಾರತ 47 ಟನ್ಗಳಿಗೂ ಹೆಚ್ಚು ತುರ್ತು ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸಿದೆ. ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಿಗೆ ಸಹಾಯ ಮಾಡಲು ಭಾರತ ತಾತ್ಕಾಲಿಕ ಸೇತುವೆಗಳನ್ನು ಸಹ ಸಜ್ಜುಗೊಳಿಸುತ್ತಿದೆ ಎಂದು ಹೇಳಿದ್ದಾರೆ. ವಿದೇಶಾಂಗ ಸಚಿವಾಲಯದಲ್ಲಿ ನಿಯಂತ್ರಣ ಕೊಠಡಿಗಳನ್ನು ಸ್ಥಾಪಿಸಲಾಗಿದೆ. ಇದು ದಿನದ 24 ಗಂಟೆಯೂ ಕಾರ್ಯವನ್ನು ನಿರ್ವಹಿಸುತ್ತದೆ. ಅಲ್ಲದೆ ಕಠ್ಮಂಡು ಮತ್ತು ಬೀಜಿಂಗ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಗಳು ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿಗಳನ್ನು ಸಹ ಸ್ಥಾಪಿಸಿವೆ ಎಂದು ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿರುವಂತಹ ಎಲ್ಲ ಭಾರತೀಯರ ಸ್ಥಿತಿ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ತುರ್ತು ಪ್ರಯತ್ನಗಳು ನಡೆಯುತ್ತಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನೇಪಾಳದಲ್ಲಿನ ಪ್ರವಾಹ ಪರಿಸ್ಥಿತಿಯ ಕುರಿತು ಇಂದು ನವದೆಹಲಿಯಲ್ಲಿ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಮತ್ತು ಕಠ್ಮಂಡು ಮತ್ತು ಬೀಜಿಂಗ್ನಲ್ಲಿರುವಂತಹ ಭಾರತದ ರಾಯಭಾರಿಗಳ ಜೊತೆಗೆ

0: ಶ್ರೀನಿವಾಸ ಸಭೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವ ಡಾ ಎಸ್ ಜೈಶಂಕರ್, ವಿದೇಶಾಂಗ ಸಚಿವಾಲಯವು ಈ ನಿಟ್ಟಿನಲ್ಲಿ ವಿವಿಧ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು, ಪ್ರವಾಹ ನಿರ್ವಾಹಕರು ಮತ್ತು ಯೋಜನಾ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದೆ. ಪರಿಹಾರ ನೆರವು ನೀಡಲು ಕೇಂದ್ರ ಸರ್ಕಾರವು ನೇಪಾಳ ಸರ್ಕಾರದೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 270ಕ್ಕೆ ಏರಿಕೆಯಾಗಿದೆ. 1,300ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ನಿನ್ನೆ ಸಂಭವಿಸಿದ ಹಠಾತ್ ಪ್ರವಾಹವು ನೇಪಾಳದ 3 ಜಿಲ್ಲೆಗಳಲ್ಲಿ ವಿನಾಶ ಉಂಟುಮಾಡಿದೆ. ಇಂದು 93 ಶವಗಳನ್ನು ಹೊರತೆಗೆಯಲಾಗಿದೆ ಎಂದು ನೇಪಾಳ ಪೊಲೀಸರು ತಿಳಿಸಿದ್ದಾರೆ. ಕಾಣೆಯಾದವರ ಪೈಕಿ ಹಲವರು ವಿದೇಶಿಯರಿದ್ದಾರೆ. ಭಾರತ, ಅಮೆರಿಕ, ಮಲೇಷ್ಯಾ, ಉಕ್ರೇನ್, ಆಸ್ಟ್ರೇಲಿಯಾ, ಬ್ರಿಟನ್, ಕೆನಡಾ, ದಕ್ಷಿಣ ಕೊರಿಯಾ, ಸಿಂಗಾಪುರ, ಜರ್ಮನಿ ಮತ್ತು ರಷ್ಯಾದ ಅನೇಕ ಪ್ರವಾಸಿಗರು ಕಾಣೆಯಾಗಿದ್ದಾರೆ. ಗಾಯಗೊಂಡವರು ಸೇರಿದಂತೆ ಇಲ್ಲಿಯವರೆಗೆ 800ಕ್ಕೂ ಹೆಚ್ಚು ಜನರನ್ನ ಪೀಡಿತ ಪ್ರದೇಶಗಳಿಂದ ರಕ್ಷಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ದೇಶದಾದ್ಯಂತ ಬಲಿಷ್ಠ ಕ್ರೀಡಾ ಪರಿಸರ ವ್ಯವಸ್ಥೆ ಮತ್ತು ಮೂಲ ಸೌಕರ್ಯ ನಿರ್ಮಿಸಲು ಕೇಂದ್ರ ಸರ್ಕಾರ 36,000 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಪಲಾಜ್ನ ಐಐಟಿ ಗಾಂಧಿನಗರದಲ್ಲಿ ನಡೆದಂತಹ ಖೇಲೋ ಇಂಡಿಯಾ ಸಂವಾದದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಈ ನಿಧಿಯನ್ನು ಕ್ರೀಡಾ ಅಕಾಡೆಮಿಗಳನ್ನು ಸ್ಥಾಪಿಸಲು, ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸಲು ಮತ್ತು ಮೂಲಸೌಕರ್ಯ ಬಲಪಡಿಸಲು ಬಳಸಲಾಗುವುದು. ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಪ್ರತಿಭಾನ್ವಿತ ಕ್ರೀಡಾಪಟುಗಳು ಜಾಗತಿಕ ವೇದಿಕೆಗಳಲ್ಲಿ ಸ್ಪರ್ಧಿಸಲು ಅವಕಾಶಗಳನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುವ ಕ್ರೀಡೆಗಳಲ್ಲಿ ಯುವ ಜನರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ರಾಷ್ಟ್ರವ್ಯಾಪಿ ಅಭಿಯಾನ ನಡೆಯುತ್ತಿದೆ ಎಂದು ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಭಾರತ ತನ್ನ ಕ್ರೀಡಾ ಸಂಪ್ರದಾಯಗಳನ್ನು ರೋಮಾಂಚಕ ಕ್ರೀಡಾ ಸಂಸ್ಕೃತಿಯಾಗಿ ವಿಕಸನಗೊಳಿಸಬೇಕು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆಶಿಸಿದ್ದಾರೆ. ನವದೆಹಲಿಯ ಹಿಂದೂ ಕಾಲೇಜಿನಲ್ಲಿ ಖೇಲೋ ಇಂಡಿಯಾ ಸಂವಾದದಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಬಲವಾದ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ಸಕ್ರಿಯವಾಗಿ ಅಭಿವೃದ್ಧಿಪಡಿಸುತ್ತಿದೆ ಎಂದು ಹೇಳಿದ್ದಾರೆ. ಫಿಟ್ ಆಗಿರಲು ಮತ್ತು ಕ್ರೀಡಾ ಮನೋಭಾವವನ್ನು ಬೆಳೆಸಲು ಪ್ರತಿಯೊಬ್ಬರೂ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಳೆದ ದಶಕದಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿ ಸುಮಾರು 1.8 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. ರಫ್ತು ಸುಮಾರು 39,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದ್ದು ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆಯತ್ತ ಭಾರತ ಸಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ 57 ವರ್ಷ ಹಳೆಯ ವಾಹನ ಕಾರ್ಖಾನೆಯಲ್ಲಿ ಟಿ ಸರಣಿ ಯುದ್ದ ಟ್ಯಾಂಕರ್ಗಳ ಕೂಲಂಕುಷ ಪರೀಕ್ಷೆಗಾಗಿ 472 ಕೋಟಿ ರೂಪಾಯಿಗಳ ಸೌಲಭ್ಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 2028-29 ಆರ್ಥಿಕ ವರ್ಷದ ವೇಳೆಗೆ 50,000 ಕೋಟಿ ರೂಪಾಯಿಗಳ ಮೌಲ್ಯದ ರಕ್ಷಣಾ ರಫ್ತು ಸಾಧಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಭಾರತವು ದೇಶೀಯವಾಗಿ ಶಸ್ತಾಸ್ತ್ರಗಳನ್ನು ತಯಾರಿಸುವುದಲ್ಲದೆ ಅವುಗಳನ್ನು ನಿರ್ವಹಿಸುವ, ಕೂಲಂಕುಷ ಪರೀಕ್ಷೆ ಮಾಡುವ ಮತ್ತು ನವೀಕರಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಶನಿವಾರದಿಂದ ಉಜ್ಬೇಕಿಸ್ತಾನ ಮತ್ತು ಕಿರ್ಗಿಸ್ತಾನಕ್ಕೆ 4 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ ಅಧ್ಯಕ್ಷ ಶವ್ಕತ್ ಮಿರ್ಜಿಯೋಯೆವ್ ಅವರ ಆಹ್ವಾನದ ಮೇರೆಗೆ ತಾಷ್ಕೆಂಟ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಉಭಯ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಜ್ಬೇಕಿಸ್ತಾನದ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೆಕ್ಗೆ ತೆರಳಲಿದ್ದು ಇದೇ 31ರಂದು ನಡೆಯಲಿರುವಂತಹ ಶಾಂಘೈ ಸಹಕಾರ ಸಂಘಟನೆಯ 26ನೇ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶೃಂಗಸಭೆಯಲ್ಲಿ ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳಿಗೆ ಸಂಬಂಧಿಸಿದ ಭಾರತದ ಆದ್ಯತೆಗಳನ್ನು ಪ್ರಧಾನಿಯವರು ಪ್ರಸ್ತಾಪಿಸಲಿದ್ದಾರೆ. ಶೃಂಗಸಭೆಯ ನೇಪಥ್ಯದಲ್ಲಿ ಎಸ್ಸಿಒ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಎಸ್ಸಿಒ ಸ್ಥಾಪನೆಗಾಗಿ 25 ವರ್ಷಗಳು ಪೂರ್ಣಗೊಳ್ಳುತ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿಯ ಶೃಂಗಸಭೆ ಮಹತ್ವವನ್ನು ಪಡೆದಿದ್ದು ಭಾರತ 2017ರಿಂದ ಸಂಘಟನೆಯ ಪೂರ್ಣ ಸದಸ್ಯ ರಾಷ್ಟ್ರವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಇದನ್ನು ಆಕಾಶವಾಣಿ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಯಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೊಲಂಬೋದ ಸಿನ್ಹಳಿಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಶ್ರೀಲಂಕಾ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಆದರೂ 1-0 ಅಂತರದಿಂದ ಭಾರತ ಸರಣಿಯನ್ನು ವಶಪಡಿಸಿಕೊಂಡಿದೆ. 2ನೇ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಣೆ ಮಾಡಿತು. ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 290 ರನ್ ಗಳಿಸಿತ್ತು. 2ನೇ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ನಷ್ಟಕ್ಕೆ 429 ರನ್ ಗಳಿಸಿತು. ಈ ಮೂಲಕ ಪಂದ್ಯ ಡ್ರಾ ಕೊಂಡಿತು. ಭಾರತ ಸರಣಿಯ ಮೊದಲ ಪಂದ್ಯವನ್ನು ಜಯಿಸಿದ್ದರಿಂದ ಸರಣಿ ವಶಪಡಿಸಿಕೊಂಡಿತು. ಮಹಾರಾಷ್ಟ್ರದ ಅಮರಾವತಿಯಲ್ಲಿರುವಂತಹ ಜಿಲ್ಲಾ ಮಹಿಳಾ ಆಸ್ಪತ್ರೆಯ ಅನಾರೋಗ್ಯ ಪೀಡಿತ ನವಜಾತ ಶಿಶುಗಳ ಆರೈಕೆಯ ಘಟಕದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 3 ನವಜಾತ ಶಿಶುಗಳು ಸಾವನ್ನಪ್ಪಿ ಇತರ 4 ಗಾಯಗೊಂಡಿರುವ ಘಟನೆಗೆ ಸಂಬಂಧಪಟ್ಟಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗವು ಮಹಾರಾಷ್ಟ್ರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿ ಮಾಡಿದೆ. ಮಾಧ್ಯಮ ವರದಿ ಆಧಾರದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿರುವಂತಹ ಆಯೋಗವು 2 ವಾರಗಳಲ್ಲಿ ಈ ವಿಷಯದ ಬಗ್ಗೆ ವಿವರವಾದ ವರದಿಯನ್ನು ಕೋರಿದೆ. ಸುದ್ದಿ ವರದಿಯ ವಿಷಯಗಳು ನಿಜವಾಗಿದ್ದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆಯ ಗಂಭೀರ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ ಎಂದು ಆಯೋಗ ಹೇಳಿದೆ. ಮಾಧ್ಯಮ ವರದಿಯ ಪ್ರಕಾರ ಈ ಘಟನೆ ಇದೇ 25ರಂದು ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರವಾಹ ಪೀಡಿತ ನೇಪಾಳದಲ್ಲಿ 21 ಭಾರತೀಯರ ರಕ್ಷಣೆ. ಕಾಣೆಯಾದ ಉಳಿದ 267 ನಾಗರಿಕರ ಪತ್ತೆಗೆ ಮುಂದುವರಿದ ಶೋಧ ಕಾರ್ಯ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 270ಕ್ಕೆ ಏರಿಕೆ. 1,300 ಹೆಚ್ಚು ಜನರು ನಾಪತ್ತೆ. ಕ್ರೀಡಾ ಮೂಲಸೌಕರ್ಯಕ್ಕಾಗಿ ಕೇಂದ್ರ ಸರ್ಕಾರದಿಂದ 36,000 ಕೋಟಿ ರೂಪಾಯಿ ಮಂಜೂರು. ಸಚಿವ ಡಾ ಮನ್ಸುಖ್ ಮಾಂಡವೀಯ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 1-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
4: ಸಮಯ 7:45 ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ ಗಾನ ಬಜಾನಾ.

ಉಪ್ಪಿಟ್ಟು ಚಿತ್ರದ ಗೀತೆ ಕೇಳಿದಿರಿ. ಗುರುಕಿರಣ್ ಅವರು ಸಂಗೀತ ನೀಡಿ ಹಾಡಿದ ಗೀತೆ ಇದು. ಬರೆದವರು ಉಪೇಂದ್ರ. ಸಮಯ ಆಗಿದೆ 7:50. ಕೊನೆಯ ಹಾಡು ಕೇಳೋಣ. ಸೇಫ್ ಡ್ರೈವ್ ಗಾನ ಭಜನದ ಕೊನೆಯ ಗೀತೆ. ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನದ ಸಮೀಕ್ಷೆಯ ವಿಷಯ, ನಮಗೆ ಇಷ್ಟೊಂದು ಮಾಹಿತಿಗಳು ಇತ್ತೀಚೆಗೆ ಒಂಥರ ಸಿಕ್ಕಾಪಟ್ಟೆ ಬರುತ್ತೆ. ನಮಗೆ ಬೇಕೋ ಬೇಡವೋ ಅದಕ್ಕೆ ನಾವು ಪ್ರತಿಕ್ರಿಯಿಸ್ತಾ ಹೋಗ್ತೀವಿ. ಹೀಗೆ ಪ್ರತಿಕ್ರಿಯೆಗಳನ್ನು ಕೊಡ್ತಾ ನಮಗೆ ಯಾವುದು ಬೇಕು ಯಾವುದು ಬೇಡ ಅನ್ನೋದೇ ಒಮ್ಮೊಮ್ಮೆ ಮರೆತು ಹೋಗ್ತೀವಿ. ಸಮಾಜದ ಯಾವುದೋ ಪ್ರಲೋಭನೆಗಳಿಗೆ ಯಾವುದೋ ಪ್ರಭಾವಗಳಿಗೆ ನಾವು ಒಳಗಾಗ್ತಾ ಸುಮ್ಮನೆ ಹಾಗೆ ಲೈಕು ಸಬ್ಸ್ಕ್ರೈಬು ಶೇರು ಮಾಡ್ತಾ ಸಾಕ್ತಾ ಇರ್ತೀವಿ. ಉದ್ದೇಶವೇ ಇಲ್ಲದೆ ಯಾವುದೋ ಒಂದರ ಪರ ತಗೊಳ್ತೀವಿ, ವಿರೋಧ ತಗೊಳ್ತೀವಿ, ಮಾತಾಡ್ತೀವಿ, ತೀರ್ಮಾನ ಮಾಡ್ತೀವಿ. ಆಮೇಲೆ ಕುಳಿತು ಯೋಚನೆ ಮಾಡಿದಾಗ ಇದು ನನಗೆ ನಿಜವಾಗಿ ಇಷ್ಟ ಆಯ್ತಾ, ನಾನು ನಿಜವಾಗಿ ಯಾವುದರ ಪರ, ಹೀಗೆ ಆಲೋಚನೆ ಮಾಡಿದಾಗ ನಮಗೆ ಎಲ್ಲೋ ನಾವು ನಮ್ಮತನವನ್ನು ಕಳೆದುಕೊಳ್ತಾ ಇದ್ದೀವ, ಅಥವಾ ನಮ್ಮತನದ ಮೇಲೆ ಎಲ್ಲೋ ಒಂದು ಕಡೆ ಹೊರಗಿನ ಪ್ರಹಾರಗಳು ಪ್ರಭಾವಗಳು ಹೆಚ್ಚಾಗಿದೆಯಾ ಅಂತ ಅನ್ನಿಸುತ್ತೆ, ಅಥವಾ ಅನ್ನಿಸದೆಯೂ ಇರಬಹುದು. ಅನ್ನಿಸುತ್ತಾ ಇಲ್ಲವಾ ಅನ್ನೋದೇ ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ. ಹೊರಗಿನ ಪ್ರಭಾವಗಳಿಗೆ ನಾವು ನಮ್ಮತನವನ್ನು ಕಳೆದುಕೊಳ್ಳುವ ಅಥವಾ ನಮ್ಮತನಕ್ಕೆ ಸವಾಲೊಡ್ಡುವ ಸಂಗತಿಗಳು ತುಂಬ ಹೊರಗೆ ನಡೀತಾ ಇದೆ ಅಂತ ಅನ್ಸತ್ತಾ? ಹೌದಾದರೆ ಹೌದನ್ನಿ, ಇಲ್ಲವಾದರೆ ಇಲ್ಲ ಅನ್ನಿ ಅನ್ನೋದು ಇವತ್ತಿನ ವಿಷಯ. ಈ ಗೀತೆ ಆದಮೇಲೆ ನೋಡೋಣ ಯಾರೆಲ್ಲ ಏನು ಹೇಳಿದರು ಅಂತ. ನಮ್ಮ ಸಂಖ್ಯೆ 9483091092.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಿಭಾಗ ಗಾನ ಭಜನಾ ಸಮೀಕ್ಷೆಯ ಫಲಿತಾಂಶಕ್ಕೆ ತೆರಳುವ ಸಮಯ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ, ಎಷ್ಟೊಂದು ವಿಚಾರಗಳನ್ನು ನೀವು ಹೇಳಿದ್ದೀರಿ. ಕೆಲವರು ಹೇಳ್ತೀರಿ ನಮ್ಮತನ ಉಳಿಸಿಕೊಳ್ಳಬೇಕು ಅಂತ, ಇನ್ನು ಕೆಲವರು ನನ್ನತನವನ್ನು ನಾನು ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅಂತ, ಹಾಗೆ ಇನ್ನು ಕೆಲವರು ನಮ್ಮತನವನ್ನು ಬಿಟ್ಟು ಕೊಡಬಾರದು ಅಂತ ಹೇಳಿದ್ದೀರಿ. ಆದರೆ ಇದು ನಿಜ, ನಮ್ಮತನವನ್ನು ಬಿಟ್ಟು ಕೊಡಬಾರ್ದು, ನಾವು ನಾವಾಗಿರಬೇಕು, ನಮ್ಮತನ ಉಳಿಸ್ಕೊಳ್ಬೇಕು, ಇದು ನಿಜ ಹೌದು. ಆದರೆ ಇದಕ್ಕಾಗಿ ನಾವು ಹೆಣಗಾಡ್ತಾ ಇದ್ದೀವ? ನಾವು ಎಲ್ಲೋ ದಿಕ್ಕು ತಪ್ಪುವ ಸಾಧ್ಯತೆಗಳು ಇದೆಯಾ? ನಾವು ಎಲ್ಲೋ ಯಾವುದೋ ಪ್ರಭಾವಗಳಿಗೆ ಒಳಗಾಗಿ ತುಂಬ ನಮ್ಮತನವನ್ನು ಉಳಿಸಿಕೊಳ್ಳೋದಕ್ಕೆ ಹೆಣಗಾಡ್ತಾ ಇದ್ದೀವ ಅಥವಾ ಇಲ್ಲವ ಅನ್ನೋದು ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ ಆಗಿತ್ತು. ಯಾರೆಲ್ಲ ಏನು ಹೇಳಿದ್ದಾರೆ ಅಂತ ಹಾಗೆ ಒಂದು ಅವಲೋಕನ ಮಾಡೋದಾದರೆ, ವಾಸುಕಿ ಸಾಗರ, ಹೌದು ಒತ್ತಡ ಇದೆ, ಕಷ್ಟ ಆಗ್ತಾ ಇದೆ ಅಂತಾರೆ. ತುಂಬ ಹೆಣಗಾಡ್ತೀವಿ, ಇದು ನಿಜ, ಅದು ಒಂದು ವಿಪರ್ಯಾಸ ಅಂದರೆ ತಪ್ಪಾಗಲಾರದು. ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಮ್ಮ ಚಿಂತನೆಗಳನ್ನೇ ನಮಗೆ ಉಳಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ವಿಪರ್ಯಾಸದ ಸಂಗತಿ ಅಂತ ಭೋಪ ವೆಂಕಟೇಶ್ ಅವರು ಹೇಳಿದ್ದಾರೆ. ಹುಸೇನ್ ಶಿವಮೊಗ್ಗದಿಂದ, ನಮ್ಮತನ ಬಿಟ್ಕೊಡಬಾರದು ಅಂತ ಹೇಳಿದಿರಿ, ಬಿಟ್ಕೊಡಬಾರದು, ಆದರೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಪ್ರಶ್ನೆ. ನಮ್ಮತನ ಉಳಿಸಲು ನಾವೇ ಆಗಿರಬೇಕು, ಒತ್ತಡ ಬೇಡ, ಇದು ಹೌದು, ಇದು ಆದರ್ಶ, ಆದರೆ ಅದು ಸಾಧ್ಯ ಆಗ್ತಾ ಇದೆಯಾ, ಒತ್ತಡ ಬೀಳ್ತಾ ಇದೆಯಾ ಇಲ್ವಾ ಅನ್ನೋದು ಇವತ್ತಿನ ಪ್ರಶ್ನೆ ಆಗಿತ್ತು. ಇದನ್ನು ಹೇಳಿರೋರು ಧರ್ಮಣ್ಣ ಧನ್ಯವರು. ಹೌದು, ಒತ್ತಡ ಆಗ್ತಾ ಇದೆ ಅಂತ ಹೇಳ್ತಾರೆ. ಹೂವಿನ ಹಡಗಲಿ ಹೊಳೆಗುಂದಿಯಿಂದ ಶಾನುಭೋಗರವರು. ಚಂದ್ರು ಪಾಟೀಲ್ ಹುಳ್ಳಿಹಾಳ ಕಾರ್ಟಿಗೆಯಿಂದ, ಹೌದು ಒತ್ತಡ ಆಗತ್ತೆ ಅಂತಾರೆ. ಬೆಂಗಳೂರಿನ ಸಾಗರ್ ಅವರು, ಒತ್ತಡ

0: ಆಗುತ್ತೆ. ನಾವು ಬೇಡವಾದ ವಿಚಾರಗಳನ್ನ ನಮ್ಮೊಳಗೆ ತುಂಬಾ ಯೋಚಿಸಿ ನಮ್ಮ ಖುಷಿಯನ್ನೇ ಕಳ್ಕೊಂಡ್ ಬಿಡ್ತೀವಿ. ನಮ್ಮ ಜೊತೆ ನಾವಿರೋದು ಕಷ್ಟ ಅಂತಾರೆ, ಹೌದು ಅಂತಾರೆ. ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರಿನಿಂದ, ನಾಗರತ್ನ ರಾಜಾಜಿನಗರ್, ನೋ ನನಗೆ ಇದಕ್ಕೆ ಒತ್ತಡ ಬೀಳುತ್ತೆ ಅಂತ ಅನ್ಸಲ್ಲ ಅಂತ ಹೇಳಿದಿರಿ, ಹೌದು ಅಂತಾರೆ. ಮಂಜು ಬೆಂಗಳೂರಿನಿಂದ, ಜ್ಯೋತಿ ಮಧು ಅವರು ಭದ್ರಾವತಿಯಿಂದ ಸಂದೇಶ ಕಳಿಸಿದಿರಿ, ಹೌದು ಅಂತ. ನಮ್ಮ ತನವನ್ನು ನಾವು ಉಳಿಸಿಕೊಳ್ಳದಿದ್ದರೆ ಮುಂದೆ ಅದು ಸಮಸ್ಯೆಗೆ ಇದು ಬೇರೆ, ಆದರೆ ಹೌದಾ ಅಲ್ಲವಾ ಅನ್ನೋದು ಪ್ರಶ್ನೆ ಆಗಿತ್ತು. ಇವರು ಹೌದು ಅಂತ ಹೇಳಿದ್ದಾರೆ, ರಾಜು ಚಿಕ್ಕಅಂಕನಹಳ್ಳಿಯಿಂದ. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ ಮಹಾನಿಂಗ ಮಾಳಿ ಅವರು, ಹೌದು ಕಷ್ಟ ಆಗುತ್ತೆ, ನಮಗೆ ಪ್ರಭಾವಗಳು ಅತಿ ಜಾಸ್ತಿ ಅಂತ ಅನಿಸುತ್ತೆ ಈಗ ಅಂತಾರೆ. ಮನೋಹರ ಅವರು ಸಂದೇಶವನ್ನು ಕಳಿಸಿದಿರಿ, ನಾಗಶೆಟ್ಟಿಹಳ್ಳಿಯಿಂದ, ಇಂಡಿ ತಾಲೂಕು, ಪಿಜಿ ಮಲ್ಲಿಕಾರ್ಜುನ ಬರಡೂರ್, ಪ್ರಕಾಶ್ ಜಾವಳಿ ಬೀದರ್ ಗಣೇಶ್ ನಗರದಿಂದ, ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ. ನಂಬರ್ 093 ಹೆಸರನ್ನು ಹಾಕಿಲ್ಲ ನೀವು. 738 ತೀರ್ಥೇಶ್ ಚನ್ನಪಟ್ಟಣದಿಂದ, 166 ಹಲಸೂರಿನ ರಾಜೇಶ್, ಶಾಂತಾಚಾರ ಬಡಿಗೇರ್ ಕೊಕ್ಕನೂರಿನಿಂದ, 895 ಹೆಬ್ಬಾಳದ ರಮೇಶ್ ಅವರು, ಮಾದನ ಹಿಪ್ಪರ್ಗಿಯ ಶಿವಲಿಂಗಪ್ಪ ಮಲ್ಲಪ್ಪ ಭದ್ರೆ ಮತ್ತು ಮನೆಯವರು, ಕೆಂಪು ಕಲರ್ ನಮಗಿಷ್ಟ ಅಂತ ಹೇಳ್ತೀರಿ, ನಾವು ಕೆಂಪಿನ ಬಗ್ಗೆ ಮಾಡಲಿಲ್ಲ, ಅದನ್ನು ಉದಾಹರಣೆಯಾಗಿ ತಗೊಂಡಿದ್ದು ಶಿವಲಿಂಗಪ್ಪ ಅವರೇ. ಅಕಸ್ಮಾತ್ ಯಾರೋ ಕೆಂಪು ಚೆನ್ನಾಗಿದೆ ಅಂದ ಕೂಡಲೇ ನಾವು ಕೂಡ ಅದಕ್ಕೆ ಸಬ್ಸ್ಕ್ರೈಬು ಲೈಕು ಮಾಡ್ತೀವಿ. ನಿಜವಾಗಿ ನನಗೆ ಇಷ್ಟವೋ ಅಲ್ಲವೋ ಅಂತ ನೋಡ್ತೀವಾ ಅನ್ನೋದು ಪ್ರಶ್ನೆ ಆಗಿತ್ತು. ಹರ್ಷಿತಾ ಮಂಜುನಾಥ್ ಲಗ್ಗೆರೆಯಿಂದ, ಚನ್ನಪ್ಪ ಜೆ ಪಿ ನಗರದಿಂದ, ಕೆಸಿ ನರಸಿಂಹಮೂರ್ತಿ ಖ್ಯಾತಸಂದ್ರದಿಂದ, ಭಾಗ್ಯ ಡಾಕ್ಟರ್ ಸುಮತಿ ಭಾರತಿ ಅರವಿಂದ್ ಮಾಧವನ್ ಚೆನ್ನೈನಿಂದ, ಹೊವಳೆ ಲಕ್ಷ್ಮೀ ಚಂದ್ರಶೇಖರ್, ನಂಬರ್ 128 ವೆಂಕಟೇಶ್ ಅವರು ಜಗದಾಂಬಿಕಾ ಹಂಸವೇಣಿ ಮತ್ತು ಮನೆಯವರು, ಅರ್ಚನಾ ಬೆಂಗಳೂರಿನಿಂದ ಸಾಕಷ್ಟು ಸಂದೇಶಗಳನ್ನು ಕಳಿಸಿದ್ದೀರಿ. ಯಾರೆಲ್ಲ ಈ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಕಳಿಸಿ ಪ್ರೀತಿಯಿಂದ ಭಾಗವಹಿಸಿದಿರಿ ನಿಮಗೆ ಧನ್ಯವಾದಗಳು. ಇನ್ನು ಫಲಿತಾಂಶದ ಕಡೆಗೆ ಬರೋದಾದರೆ, ಎಸ್, ನಾವು ಹೊರಗಿನ ಪ್ರಭಾವಗಳಿಗೆ ಸಿಲುಕಿ ನಮ್ಮ ತನವನ್ನು ಮರೆತು ಹೋದ ಹಾಗೆ ಅನ್ನಿಸುತ್ತೆ, ನಮ್ಮ ಚಿಂತನೆಗಳನ್ನೇ ನಾವು ಮರೀತಾ ಇದ್ದೀವಿ ಅಂತ ಹೇಳಿದವರ ಸಂಖ್ಯೆ 62. ಇನ್ನು ನೋ ಅಂತ ಹೇಳಿದವರು, ಪ್ರಭಾವಗಳೇನೂ ಇಲ್ಲ ಅಂತ ಹೇಳಿದವರು 26 ಮಂದಿ. ಸರಿಯಾಗಿ ಪ್ರಶ್ನೆಯನ್ನು ಗ್ರಹಿಸದೇ ಉತ್ತರ ಕೊಟ್ಟವರು ಅಂದರೆ 10 ಮಂದಿ. ಒಟ್ಟು ನಮಗೆ 98 ಉತ್ತರಗಳು ಬಂದಿವೆ, 62 ಎಸ್, 26 ನೋ, ನ್ಯೂಟ್ರಲ್ 10. ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡ ಪ್ರೀತಿಯ ಕೇಳುಗರೆ ನಿಮಗೆ ಧನ್ಯವಾದಗಳು. ಸಮಯ ಆಗಿದೆ 8 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ 101 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಇದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ. ಆಗಸ್ಟ್ 25ರವರೆಗಿನ ಮಾಹಿತಿಯಂತೆ 436,000 ಹೆಕ್ಟೇರ್ಗಳ ಪೈಕಿ ಕೇವಲ 304,000 ಹೆಕ್ಟೇರ್ಗಳಲ್ಲಿ ಮಾತ್ರ ಬಿತ್ತನೆ ಕಾರ್ಯ ಆಗಿದೆ. ಬಿತ್ತನೆಯಾದ ಬೆಳೆಗಳಿಗೂ ಕೂಡ ಮಳೆ ನೀರು ಸಾಲದೆ ನಿರೀಕ್ಷಿತ ಬೆಳವಣಿಗೆ ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿದ್ದಾರೆ. ನೇಪಾಳದಲ್ಲಿ ತೊಡಗಿದ ತೊಂದರೆಗೆ ಈಡಾಗಿರುವಂತಹ ಕನ್ನಡಿಗರ ಬೆಂಬಲಕ್ಕೆ ರಾಜ್ಯ ಸರ್ಕಾರ ನಿಂತಿದ್ದು ಎದೆಗೊಂದುವ ಅಗತ್ಯವಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಅವರು ನೇಪಾಳದಲ್ಲಿರುವಂತಹ ಕನ್ನಡಿಗ ಮಲಿನಾಥ್ ಅವರೊಂದಿಗೆ ವಿಡಿಯೋ ಕರೆ ಮಾಡಿ ಮಾತನಾಡಿ ಧೈರ್ಯ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸರ್ಕಾರಿ ಕಚೇರಿಗಳಲ್ಲಿ ಬಾಕಿ ಉಳಿದಿರುವಂತಹ ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಉಪಲೋಕಾಯುಕ್ತ ಬಿ ವೀರಪ್ಪ ಚಾಲನೆ ನೀಡಿದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದಲ್ಲಿ ನಡೆದ ಶೂಟೌಟ್ ಪ್ರಕರಣ ಖಂಡಿಸಿ ರೈತ ಸಂಘ ಮತ್ತು ವಿವಿಧ ರಾಜಕೀಯ ಪಕ್ಷಗಳು, ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಹನೂರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಕಳೆದ ದಶಕದಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿ ಸುಮಾರು 1.8 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. ರಫ್ತು ಸುಮಾರು 39,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದ್ದು ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆಯತ್ತ ಭಾರತ ಸಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ದೇಶದಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಭವಿಷ್ಯದ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡ ಯೋಜನೆ ಮತ್ತು ದೂರದೃಷ್ಟಿ ಅತ್ಯಂತ ಮುಖ್ಯ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. 21ನೇ ಜಾಗತಿಕ ಸುಸ್ಥಿರತೆ ಶೃಂಗಸಭೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರು ಮಾತನಾಡಿ ಈ ವಿಷಯ ತಿಳಿಸಿದ್ದಾರೆ. ಕೊಲಂಬೋದ ಸಿನ್ಹಳಿಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಶ್ರೀಲಂಕಾ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಆದರೂ 1-0 ಅಂತರದಿಂದ ಭಾರತ ಸರಣಿಯನ್ನು ವಶಪಡಿಸಿಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
2: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಮಯಾಗಿದೆ 8:04. ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆಗೆ ನಿಮ್ಮ ಅನಿಸಿಕೆಗಳನ್ನು ಕಳಿಸಿ ಪಾಲ್ಗೊಂಡ ಪ್ರೀತಿಯ ಕೇಳುಗರೆ, ನಿಮಗೆ ಧನ್ಯವಾದಗಳು. ಅನೇಕರು ಸುಮಾರು 80 ಸಂದೇಶಗಳು ಬಂದಿವೆ, 80 ಮೀರಿ. ಆದರೆ ಎಲ್ಲ ಸಂದೇಶಗಳನ್ನು ಪ್ರತಿಯೊಂದನ್ನು ಓದದೇ ಇದ್ದರೂ ನಿಮ್ಮ ಸಂದೇಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ. ಅದನ್ನು ಲೆಕ್ಕ ಹಾಕಿಯೇ ಇವತ್ತಿನ ಫಲಿತಾಂಶವನ್ನು ಹೇಳಿದೆ. ಹಾಗಾಗಿ ಬೇಸರಿಸದೆ ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ನಮ್ಮೊಂದಿಗಿರಿ. ನಿಮ್ಮ ಮಾತು ನಮಗೆ ಮುಖ್ಯ, ನಿಮ್ಮ ಸ್ಪಂದನೆ ನಮಗೆ ಕಾರ್ಯಕ್ರಮಗಳನ್ನು ನೀಡೋದಕ್ಕೆ ಸ್ಫೂರ್ತಿ ಕೂಡ. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನನ್ನ ಆಯ್ಕೆ ಗುರುವಾರದ ವಿಶೇಷ. ಪ್ರೀತಿಯ ಕೇಳುಗರೆ, ನನ್ನ ಆಯ್ಕೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನನ್ನ ಆಯ್ಕೆ, ಸಾವಿರ ಸಾವಿರ ಗೀತೆಗಳು, ಎಷ್ಟು ಕೇಳಿದರೂ ಮನ ತಣಿಯದ ಸಂಗೀತ, ಹಲವು ರಾಗಗಳು, ಹಲವು ಭಾವಗಳು, ಮಿಡಿತ ತುಡಿತ ನೆನಪುಗಳು. ಒಂದು ಗಂಟೆಯ ಈ ಬೊಗಸೆಯಷ್ಟು ನಿಮಿಷಗಳಲ್ಲಿ ಏನು ಹೇಳಲು ಸಾಧ್ಯ, ಏನು ಹುಡುಕಲು ಸಾಧ್ಯ? ನನ್ನ ಆಯ್ಕೆ ಅಂತ ಹುಡುಕಿ ಹುಡುಕಿ ತುಂಬ ತುಂಬ ತುಂಬ ಮಾತಾಡಿದರೆ ಮಾತು ತೂಕ ಕಳೆದುಕೊಂಡು, ಪದಗಳು ಅರ್ಥ ಕಳೆದುಕೊಂಡು, ಹೇಳಬೇಕು ಅಂತ ಅಂದುಕೊಂಡಿದ್ದು ತಲುಪದೇ ಇರಬಹುದು, ತಲುಪುವುದೇ ಇಲ್ಲ ಅನಿಸಬಹುದು. ಹಾಗಂತ ಸ್ವಲ್ಪವೇ ಮಾತಾಡಿದರೆ ಹೇಳಬೇಕಾದದ್ದನ್ನು ಹೇಳಿದ ಹಾಗೆ ಆಗಲ್ಲ. ಹಾಗಾಗಿ ಏನು ಮಾಡೋದು ತಿಳಿಯಲ್ಲ. ಹೆಚ್ಚೂ ಅಲ್ಲದೆ ಕಡಿಮೆಯೂ ಅಲ್ಲದೆ ಮಾತಾಡಲು ಸಾಧ್ಯವೇ? ಯೋಚಿಸೋಣ.

ಕೇಳ್ತಾ ಇದ್ದೀರಿ ನನ್ನ ಆಯ್ಕೆ ಮಾತು ಮುತ್ತು ಮೌನ ಬಂಗಾರ ಅಂತೆಲ್ಲ ಏನೇನೋ ಹೇಳ್ತೀವಪ್ಪ. ಆದರೆ ಕೆಲವು ಸಲ ಮಾತಾಡದೇ ಇದ್ದರೆ ಖಂಡಿತ ಕಷ್ಟವಾಗುತ್ತೆ. ಹೇಳಬೇಕಾದದ್ದನ್ನು ದೃಢವಾಗಿ ಹೇಳಲೇಬೇಕಾಗತ್ತೆ. ಮತ್ತೆ ಕೆಲವು ಸಲ ಹೇಳಿ ಏನೂ ಪ್ರಯೋಜನ ಇಲ್ಲ, ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಇದೆಯಲ್ಲ, ಹಾಗೆ ಅನ್ನಿಸಬಹುದು. ಕೇಳದ ಕಿವಿಗಳ ಮೇಲೆ ಪದಗಳ ಪ್ರಹಾರ ಯಾಕೆ ಅನಿಸಿದಾಗ ಮೌನದ ಶಾಂತಿ ನಮಗೆ ಖಂಡಿತ ದೊರೆಯುವಂಥದ್ದು. ಮೌನವಾಗಿರಬೇಕು ಅಂತ ನಿರ್ಧರಿಸಿ ಮೌನವಾಗುವುದಕ್ಕೂ, ಮಾತು ಬೇಡ ಅನಿಸಿ ಮೌನವಾಗುವುದಕ್ಕೂ, ಇದು ಅರ್ಥವಾಗದ ಸಂಗತಿ ಅನಿಸಿ ಮೌನವಾಗುವುದಕ್ಕೂ ವ್ಯತ್ಯಾಸ ಇದೆ. ಮಾತು ಅರ್ಥ ಕಳೆದುಕೊಳ್ಳಬಹುದು, ಮೌನಕ್ಕೆ ಸಾವಿರ ಅರ್ಥಗಳು ಇರಬಹುದು. ಇದು ಮಾತು ಮೌನದ ಚಂದ.

ಮೌನಾಭರಣ ಮಗುಳನಗೆ ಶಶಿಕಿರಣ ಈ ಗೀತೆ ಅಂತೂ ಎಷ್ಟು ಸಲ ಕೇಳಿದ್ರು ಮತ್ತೆ ಮತ್ತೆ ಕೇಳಬೇಕು ಅನ್ಸುತ್ತೆ. ಮೌನವಾಗಿರಬೇಕು, ಮಗುಳಾಗ್ತಾ ಇರಬೇಕು ಅಂತ ಅನ್ಸುತ್ತಾ, ತುಂಬ ಸಂತೋಷ ಆಗಿದೆ ಅಂತ ಹೇಳಬೇಕು ಅಂತ ಇಟ್ಕೊಳ್ಳೋಣ. ಎಷ್ಟು ಸಂತೋಷ ಅಂತ ಅಳಿಯೋಕೆ ಸಾಧ್ಯವೇ? ನನ್ನ ಸಂತೋಷ ನಿನ್ನ ಸಂತೋಷ ಬೇರೆನಾ? ಹಾಗಾದರೆ ಸಂತೋಷ ಹೀಗೆ ಹಾಗೆ ಅಂತ ಇರುತ್ತಾ? ಸಂತೋಷ ಅಂದರೆ ಸಂತೋಷ ಅಷ್ಟೇ, ಅದು ಅನುಭವಿಸಬೇಕಾದದ್ದು, ಮಾತನಾಡಬೇಕಾದದ್ದು ಅಲ್ಲ. ಹಾಗೆ ಇನ್ನು ಕೆಲವು ಸಲ ಹೇಳಿ ಹೇಳಿ ಹೇಳಿ ಹೇಳಿ ಅದನ್ನು ತಣಿಸಿಕೊಳ್ಳಬೇಕಾದದ್ದು, ಇನ್ನು ಕೆಲವು ಸಲ ಅಂತರ್ಯದ ಒತ್ತಡದಿಂದ ತಾನೇ ತಾನಾಗಿ ಹೊರಹೊಮ್ಮುವಂಥದ್ದು, ಮತ್ತೆ ಕೆಲವು ಸಲ ಹೇಳದೆಯೇ ಕಣ್ಣು ಮುಚ್ಚಿ ಧ್ಯಾನಿಸಬೇಕಾದದ್ದು.

ಹೃದಯದ ಮಾತು ಮೌನವಾದರೆ ಅಥವಾ ಮಾತಿಗೆ ಮೌನಕ್ಕೆ ಹೃದಯ ಶಬ್ದವಾದರೆ ಮಾತಿಗೆ ಒಂದು ಅರ್ಥ ಆದರೆ ಮೌನಕ್ಕೆ ಸಾವಿರ ಸಾವಿರ ಅರ್ಥ. ಮಾತು ಬೇಕು, ಮೌನ ಬೇಕು. ಮಾತು ಮೌನಗಳನ್ನು ತಲುಪಿಸುತ್ತೆ, ಮಾತು ಶಬ್ದಗಳನ್ನು ತಲುಪಿಸುತ್ತೆ, ಆದರೆ ಮೌನ ಭಾವನೆಗಳನ್ನು ಹೇಳುತ್ತೆ. ಸಂಗೀತದಲ್ಲೂ ಕೂಡ ಅಷ್ಟೇ, ಒಂದು ಪುಟ್ಟ ಮೌನ ನಂತರ ಸಾಹಿತ್ಯ ಬರುತ್ತಲ್ಲ, ಆಗ ಆ ಮೌನವೂ ಕೂಡ ಸಾಹಿತ್ಯದ ಅರ್ಥವನ್ನು ಮತ್ತಷ್ಟು ಹೆಚ್ಚಿಸುತ್ತೆ ಅಂತ ಅನಿಸುತ್ತೆ ಅಲ್ಲ. ಇಲ್ಲಿ ಮಾತು ಮೌನದ ಸಂಭಾಷಣೆಯನ್ನು ಹಾಗೆ ಮುಂದುವರಿಸ್ತಾ ಸಾಗೋಣ. ಕೇಳ್ತಾ ಇರಿ ನನ್ನ ಆಯ್ಕೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8:35. ಈಗ ನನ್ನ ಆಯ್ಕೆಯ ಒಂದು ಪ್ರೀತಿಯ ಗೀತೆ ನಿಮಗಾಗಿ.

ಒಲವಿನ ಪ್ರೀತಿಯ ಉಡುಗೊರೆಯ ಗೀತೆಯನ್ನ ಕೇಳಿದ್ರಲ್ಲ, ನನ್ನ ಆಯ್ಕೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ. ಅಯ್ಯೋ, ಈ ಮಾತು ಮೌನ, ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಏನೋ ಮಾತಾಡಿದ ಹಾಗೆ ಅಲ್ಲ ಬಿಟಾಕಿ ಅನ್ನಬಹುದು. ಆದರೆ ಈ ಹಾಡಿದೆಯಲ್ಲ, ಇದರಲ್ಲಿ ನಿಜವಾಗಿ ಇದೆ ಸಜ್ಜಿಗೆ ಸಿಹಿ. ಸೊಗಸಾದ ಹಾಡುಗಳನ್ನು ಕೇಳ್ತಾ ಸಮಯ ಹೋಗೋದೇ ಗೊತ್ತಾಗಲ್ಲ. ಸಂಗೀತದ ಜೊತೆ ರಾಗದ ಜೊತೆ ಸೇರಿ ಮಾತು ಮೌನದ ತೂಕವನ್ನು ಮೀರಿಸಿಬಿಡುತ್ತೆ, ಇಲ್ಲದ ಕವಿತೆಯನ್ನು ಸೃಷ್ಟಿಸುತ್ತೆ, ಕೆಲವು ಸಲ ಇರುವ ಎಲ್ಲವನ್ನು ಮರೆಸುತ್ತೆ. ಹೌದಲ್ಲ, ಸಮುದ್ರದ ಅಲೆಗಳು ಹೊರಡಿಸುವ ಶಬ್ದ ಚೆಂದ, ಹಾಗೆಯೇ ಆಳಕ್ಕೆ ಇಳಿದಾಗಿನ ಮೌನವು ಕೂಡ ಅಷ್ಟೇ ಸೊಗಸು. ಸಮುದ್ರ ಅಂದಾಗ ಒಂದು ಹಾಡು ನೆನಪಾಯಿತು ನೋಡಿ. ಈ ಹಾಡಲ್ಲಿ ಸ್ವರ, ರಾಗ, ಸಂಗೀತ ಮೂಡಿಸುವ ಭಾವ ಒಂದಾದರೆ ಸಾಹಿತ್ಯದ ಶಕ್ತಿಯೇ ಬೇರೆ. ಆದರೆ ಈ ಸ್ವರ, ರಾಗ ಮೂಡಿಸುವ ಭಾವ ಅಷ್ಟೇ ಅಲ್ಲದೆ ಸಾಹಿತ್ಯದ ಶಕ್ತಿಯನ್ನು ಮೀರಿ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಗೀತೆಗೆ ಕೊಟ್ಟಿರುವ ಒಂದು ಫೋರ್ಸ್ ಇದೆಯಲ್ಲ, ಅದು ನಿಜವಾಗಿ ಅನುಭವದ ಒತ್ತಡ. ಕೇಳಿ ಈ ಹಾಡು.

ನನ್ನ ಆಯ್ಕೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಹಾಡು, ಮಾತು, ಮೌನ, ಸಂಗೀತ, ರಾಗ, ಭಾವ, ಈ ಎಲ್ಲವನ್ನ ಹಾಗೆ ನೋಡ್ತಾ ಸಾಕ್ತಾ ಇದ್ದೀವಿ. ಅನುಭವದ ಒತ್ತಡದಿಂದ ರಾಜವರು ಈ ಗೀತೆಗೆ ರಾಗ ಹಾಗೆ ಸಾಹಿತ್ಯ ಇವುಗಳ ಮಿತಿಯನ್ನು ಮೀರಿದಂತಹ ಒಂದು ಭಾವವನ್ನು, ಒತ್ತಡವನ್ನು ಅವರು ಗೀತೆಗೆ ಆ ಫೋರ್ಸನ್ನು ಕೊಟ್ಟಿದ್ದಾರೆ ಅಂತ. ಅನುಭವದ ಒತ್ತಡ ಅಂದಾಗ ಇದು ಎಷ್ಟೆಲ್ಲ ಸೃಜನಶೀಲ ಕೆಲಸಗಳನ್ನು ಮಾಡಿಸುತ್ತೆ. ಸಂಗೀತ, ಸಾಹಿತ್ಯ, ಕವನ, ಕಲೆ ಇವೆಲ್ಲವೂ ಕೂಡ ಅನುಭವದ ಒತ್ತಡಗಳೇ. ಮಾತು ಮುಗಿದು ಅನುಭವಿಸಿದ, ಅಂದರೆ ಮಾತು ಮುಗಿದಾಗ ಹುಟ್ಟಿದ ಮೌನವನ್ನು, ಈ ಮೌನವನ್ನು ನಿಜವಾಗಿ ಆಂತರಿಕವಾಗಿ ಅನುಭವಿಸಿದ ಮೇಲೆ ನಿಜವಾದ ಸೃಜನಶೀಲತೆ, ಕಲೆಗಾರಿಕೆ ಹೊರಗೆ ಬರುತ್ತೆ. ಹಾಗಾಗಿಯೇ ಅನೇಕರು, ಸಿದ್ಧ ಪುರುಷರಿರಬಹುದು, ದೊಡ್ಡ ದೊಡ್ಡ ಸಾಧನೆ ಮಾಡಿದವರಿರಬಹುದು, ವಯೋವೃದ್ಧರು, ಜ್ಞಾನವೃದ್ಧರು ಹೆಚ್ಚು ಮಾತನಾಡದೆ ಮೌನಕ್ಕೆ ಜಾರೋದನ್ನು ನಾವು ಕಾಣ್ತೇವೆ. ಅವರು ಆ ಮೌನವನ್ನು ಅನುಭವಿಸಿ ಆದ ಮೇಲೆ ಒಂದಷ್ಟು ಮಾತುಗಳನ್ನು ಹೇಳ್ತಾರೆ, ಅಂದರೆ ಅದು ಅವರ ಅಂತರಂಗದಿಂದ ಬರುವ ಮಾತು. ನಿಜವಾದ ಸೃಜನಶೀಲತೆ, ಕಲೆಗಾರಿಕೆ ಹೀಗೆ ಹೊರಗೆ ಬರುವಂಥದ್ದು. ಮಾತು, ಮೌನ ಎರಡೂ ಒಂದಾಗುವ ಜಾಗ ಅಂದರೆ ಅದು ಸಂಗೀತ. ಮಾತು ಮೌನದ ಅಭಿವ್ಯಕ್ತಿ ಅಂದರೆ ಅದು ಸಂಗೀತ. ರಾಗಕ್ಕೆ ಸಾಹಿತ್ಯ, ಹಾಗೆ ಸಾಹಿತ್ಯಕ್ಕೆ ಭಾವ. ಅದಕ್ಕೆ ಒಂದೊಂದು ರಾಗ ಬೆಳಿಗ್ಗೆ ಹಾಡಬೇಕು, ಒಂದೊಂದು ರಾಗ ರಾತ್ರಿ ಹಾಡಬೇಕು, ಹೀಗೆಲ್ಲ ರಾಗ ತಾನಗಳ ರಾಗ ಪದ್ಧತಿಗಳು ಹೇಳುತ್ತವೆ. ರಾಗಗಳು ಅಂದಾಗ ಎಷ್ಟೊಂದು ಮನಸ್ಸಿಗೆ ಬರುವಂಥದ್ದು, ಮೋಹನ ರಾಗ ಯಾವಾಗಲೂ ಹಾಡುವಂಥದ್ದು, ಎಲ್ಲರಿಗೂ ಯಾವಾಗ ಹಾಡಿದರೂ ಒಂದು ಸಂತಸವನ್ನು ತರೋದು ಅಂತ ಹೇಳ್ತಾರೆ ಸಂಗೀತದಲ್ಲಿ. ಮೋಹನ ರಾಗದ ಒಂದು ಸುಂದರ ಗೀತೆಯನ್ನು ಈಗ ಕೇಳೋಣ.

ಜೀವನ ಸಂಗಾತಿಗಳು. ಮಾತು ಆರೋಹಣವಾದರೆ ಮೌನ ಅವರೋಹಣ. ಆಡುವ ಮಾತು ಸದಾ ಚಂದದ ರಾಗಗಳನ್ನು ಹೊರಡಿಸಲಿ. ಎದೆಯ ತುಂಬಿದ ಸಂತೋಷ ಸಂಕೋಚ ತೊರೆದು ಅನುಭವದ ಒತ್ತಡ ಪಡೆದು ಸಂಗೀತವಾಗಲಿ, ಸಾರ್ಥಕತೆಯತ್ತ ಸಾಗಲಿ, ಜೇನಿನ ಹೊಳೆ ಹರಿಯಲಿ, ಹಾಲಿನ ಮಳೆಯಾಗಲಿ ಅಂತ ಹೇಳ್ತಾ ನನ್ನ ಆಯ್ಕೆ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ನಮಸ್ಕಾರ. ನನ್ನ ಆಯ್ಕೆ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಬಿ.ಕೆ. ಸುಮತಿ.

ಒಂದೊಂದು ಭಾವಕ್ಕೆ ಒಂದೊಂದು ರಾಗ, ಪ್ರೀತಿಯ ಮಧುರ ಮೌನ ಮೋಹನ, ಮಾತು ಮೌನ ರಾಗ ಗಾನ, ಇವು ನಮ್ಮ ನಿತ್ಯ

ಸೋನು ನಿಗಮ್, ಮಹಾಲಕ್ಷ್ಮಿ ಅಯ್ಯರ್, ಸುರೇಶ್ ವಾಡ್ಕರ್ ಹಾಗೂ ಸಂಗಡಿಗರು ಹಾಡಿರುವ ವಿಕ್ಟರಿ ಚಿತ್ರದ ಗೀತೆ. ಸೈಯದ್ ಗುಲ್ರೇಜ್ ಅವರ ರಚನೆಗೆ ಸಂಗೀತ ಅನು ಮಾಲಿಕ್.

ಸೋನು ಕಿ ತಿಟ್ಟು ಕಿ ಸ್ವೀಟಿ ಚಿತ್ರದ ಗೀತೆ ಕೇಳಿದಿರಿ ಅರ್ಜಿತ್ ಸಿಂಗ್ ಹಾಗೂ ಪ್ರಕೃತಿ ಕಾಕರ್ ಅವರ ಧ್ವನಿಯಲ್ಲಿ. ಕುಮಾರ್ ಅವರ ರಚನೆ, ಸಂಗೀತ ನೀಡಿದವರು ಅಮಲ್ ಮಾಲಿಕ್.

ತುಂಬಿನ್ ಚಿತ್ರಕ್ಕೆಂದು ಸೋನು ನಿಗಮ್ ಹಾಗೂ ಅನುರಾಧ ಪೋದ್ವಾಲ್ ಅವರು ಹಾಡಿರುವ ಗೀತೆ. ಫಯಜ್ ಅನ್ವರ್ ಅವರ ರಚನೆ, ನಿಖಿಲ್ ವಿನಯ್ ಅವರ ಸಂಗೀತ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೊನೆಯದಾಗಿ ನೀವು ಕೇಳಿದ ಗೀತೆ ಐ ಲವ್ ನ್ಯೂ ಇಯರ್ ಚಿತ್ರದ್ದು. ಸೋನು ನಿಗಮ್ ಹಾಗೂ ತುಳಸಿ ಕುಮಾರ್ ಅವರ ಧ್ವನಿಗಳಲ್ಲಿತ್ತು. ಸಮಯ 10:00. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಬರ ಕೈಪಿಡಿ ಪ್ರಕಾರ ಬರಪೀಡಿತ ತಾಲೂಕು ಎಂದು ಘೋಷಿಸಲು ಹಲವು ಅಗತ್ಯ ಅಂಶಗಳನ್ನು ಪರಿಶೀಲಿಸಬೇಕಾಗುತ್ತದೆ. ಸದ್ಯಕ್ಕೆ 101 ತಾಲೂಕುಗಳು ಬರಪೀಡಿತ ಎಂದು ಘೋಷಿಸುವುದಕ್ಕೆ ಅರ್ಹತೆಯನ್ನು ಪಡೆದಿವೆ. ಅರ್ಹತೆ ಚೌಕಟ್ಟಿನಲ್ಲಿ ಬರುವ ಉಳಿದ 32 ತಾಲೂಕುಗಳ ಅಂಶಗಳನ್ನು ಪರಿಶೀಲಿಸುವ ಕೆಲಸ ನಡೆಯುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ಈ ವೇಳೆ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವಾಲಯದ ಪ್ರಮುಖ ಆದ್ಯತೆ ಮತ್ತು ಪ್ರಸ್ತುತ ಅನುಷ್ಠಾನದಲ್ಲಿರುವಂತಹ ಯೋಜನೆಗಳ ಕುರಿತು ಪ್ರಧಾನಿಯವರೊಂದಿಗೆ ವಿಸ್ತೃತವಾಗಿ ಚರ್ಚೆ ನಡೆಸಲಾಯಿತು. ಮೇಕೆದಾಟು ಯೋಜನೆಗೆ ಮುಂದಿನ 6-8 ತಿಂಗಳ ಒಳಗೆ ಶಂಕುಸ್ಥಾಪನೆ ನಡೆಯಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವರಾದಂತಹ ಎನ್ ಚಲುವರಾಯಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಕುಟುಂಬಗಳಿಗೆ ಸ್ಥಳೀಯವಾಗಿ ನಿರಂತರ ಉದ್ಯೋಗ ಒದಗಿಸುವುದರ ಜೊತೆಗೆ ಕೈಗೆತ್ತಿಕೊಂಡ ಅಭಿವೃದ್ಧಿ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಗುಣಮಟ್ಟದಿಂದ ಪೂರ್ಣಗೊಳಿಸಲು ಅಧಿಕಾರಿಗಳು ಆದ್ಯತೆ ನೀಡಬೇಕು ಎಂದು ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದಂತಹ ನಂದಿನಿ ಕೆಆರ್ ಸೂಚಿಸಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪಶ್ಚಿಮ ವಿಭಾಗದ ಕಾರ್ಯದರ್ಶಿ ಸಿಬಿ ಜಾರ್ಜ್ ವಿಶ್ವಸಂಸ್ಥೆಯ ಉಪ ಪ್ರಧಾನ ಕಾರ್ಯದರ್ಶಿ ಅಮೀನಾ ಜೆ ಮೊಹಮ್ಮದ್ ಅವರನ್ನು ಭೇಟಿಯಾಗಿ ಭಾರತ ವಿಶ್ವಸಂಸ್ಥೆ ಸಹಕಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವ್ಯಾಪಕ ಚರ್ಚೆಯನ್ನು ನಡೆಸಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಸಂಕಲ್ಪ್ ಸೇ ಸಿದ್ದಿಕಾ ಮೋದಿ ಯುಗ ಎಂಬ ಪುಸ್ತಕವನ್ನು ಇಂದು ಬಿಡುಗಡೆ ಮಾಡಿದರು. ರಾಜ್ಯಸಭಾ ಸದಸ್ಯ ಘನಶ್ಯಾಮ್ ತಿವಾರಿ ರಚಿಸಿರುವ ಈ ಪುಸ್ತಕವು ದೇಶದ ಪರಿವರ್ತನೆ, ಅಭಿವೃದ್ಧಿ ಮತ್ತು ಹೊಸ ಆತ್ಮವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ರಾಜ್ಯಮಟ್ಟದ 16 ವರ್ಷದ ಒಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿಯಲ್ಲಿ ಇಂದು ನಡೆದ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಹಾವೇರಿ ತಂಡ ಆತಿಥೇಯ ಬಳ್ಳಾರಿ ತಂಡವನ್ನು 2-1 ಗೋಲುಗಳ ಮೂಲಕ ಮಣಿಸಿ ಫೈನಲ್ ಪ್ರವೇಶಿಸಿತು. ನಮ್ಮ ಮುಂದಿನ ವಾರ್ತಾ ಸುದ್ದಿ ಮುಖ್ಯಾಂಶಗಳನ್ನು ರಾತ್ರಿ 11 ಗಂಟೆಗೆ ಕೇಳಲಿದ್ದೀರಿ.

ಯಾವ ಹೂವು ಯಾರ ಮುಡಿಗೋ ಚಿತ್ರಕ್ಕೆಂದು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ನಿನ್ನಿಂದ ಮರುಳಾದೆ, ಮೇರೆ ದಾಟಿದ ಒಲುಮೆ ಹೊಮ್ಮಿದೆ, ಆಮೇಲೆ

ಮಾಂಗಲ್ಯ ಭಾಗ್ಯ ಚಿತ್ರಕ್ಕೆಂದು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಮರುಳಾಗಿ ಒಲುಮೆ ಹೊಮ್ಮಿದ ಮೇಲೆ, ನಗುತಃ ಜೊತೆಯಾದ ಮೇಲೆ, ಭರವಸೆಯ ಗಾನದಲ್ಲಿ ಒಲವಿನ ಜೀವಗಳು ಒಂದಾದ ಮೇಲೆ, ಒಲವಿನ ಕವನ ಹುಟ್ಟದಿದ್ದೀತೆ

ತೀರದ ಬಯಕೆ ಚಿತ್ರಕ್ಕೆಂದು ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ಗೀತೆಯ ನಂತರ ನೀವು ಕೇಳಿದ ಗೀತೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ. ಈ ಗೀತೆಯನ್ನು ನಮ್ಮ ಮನ ಸೊಸೆ ಚಿತ್ರದಿಂದ ಆರಿಸಲಾಗಿತ್ತು.

ಮರಿಯಾ ಮೈ ಡಾರ್ಲಿಂಗ್ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಕೇಳಿದಿರಿ. ಸಂಯಮ ನಿಲ್ಲದೆ ಸಂಗಮ ಬೇಡಿದಾಗ, ಆಸೆ ಉಯ್ಯಾಲೆಯಲ್ಲಿ ಅನುರಾಗ ಲೀಲೆ ಹಾಡಿದಾಗ

ಒಂದೇ ಗುರಿ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಕೇಳಿದಿರಿ. ಸಂಪ್ರದಾಯ ಚಿತ್ರದ ಗೀತೆ ಗಾಯಕಿ ವಾಣಿ ಜಯರಾಮ್.

ನಿನ್ನಿಂದ ಮರುಳಾಗಿ ಒಲುಮೆ ಹೊಮ್ಮಿ ಜೊತೆಯಾಗಿ ಹಿತವಾಗಿ ಒಂದಾಗಿ ಒಲವಿನ ಕವನ ಹಾಡಿ ಆಸೆಯ ಉಯ್ಯಾಲೆಯಲ್ಲಿ ಅನುರಾಗದ ಲೀಲೆ ಅನುಭವಿಸಿ ಕೋಪ ತಾಪ ಸಾಂತ್ವನ ಹೊಸ ಗಾನ ಪ್ರೇಮ ಮಧುರಾಕ್ಷರ.

0: ಬಡವರ ಬಂಧು ಚಿತ್ರಕ್ಕೆಂದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಗೀತೆ ಕೇಳಿದಿರಿ. ಪ್ರೇಮದ ಕನಸು ಆಗಲಿ ನನಸು, ಕೇಳಿಸುತ್ತಿರಲಿ ಪ್ರೇಮ ನಿನಾದ ಸದಾ. ಸಮಯ 11:00, ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಇಂದು ನಡೆಸಿದ ಖೇಲ್ ಕಿ ಬಾತ್ ಪಿಎಂ ಕೆಸಾತ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಮತ್ತು ಗಣ್ಯರು ವರ್ಚುವಲ್ ಮೂಲಕ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಾದ್ಯಂತ 1067 ಖೇಲೋ ಇಂಡಿಯಾ ಕೇಂದ್ರಗಳ ಆರಂಭಿಸಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಬರದ ಕಾರಣದಿಂದ ಜನರು ಗುಳೆ ಹೋಗುವುದನ್ನು ತಪ್ಪಿಸಲು ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ 16,460 ಕಾಮಗಾರಿಗಳನ್ನು ತೆಗೆದುಕೊಳ್ಳಲಾಗಿದ್ದು 66,73,000 ಮಾನವ ದಿನಗಳನ್ನು ಸೃಜಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ 3,00,000 ಅಧಿಕ ಜಲ ಆಸ್ತಿಗಳಿದ್ದು ಇವುಗಳನ್ನು ಮುಂದಿನ ತಿಂಗಳ ಅಂತ್ಯದ ಒಳಗೆ ಡಿಜಿಟಲೀಕರಣಗೊಳಿಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ನೀರು ಸರಬರಾಜು ಮತ್ತು ಮೂಲಸೌಕರ್ಯದ ಸುಸ್ಥಿರ ಮತ್ತು ವೈಜ್ಞಾನಿಕ ನಿರ್ವಹಣೆಗಾಗಿ ಸಿದ್ದಪಡಿಸಲಾಗಿರುವಂತಹ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ದೇಶವನ್ನು 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ನಿಟ್ಟಿನಲ್ಲಿ ಸಶಕ್ತ ನವ ಸಮಾಜ ನಿರ್ಮಿಸುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ್ದ 21 ಭಾರತೀಯ ಪ್ರಜೆಗಳನ್ನು ನೇಪಾಳದಲ್ಲಿ ರಕ್ಷಿಸಲಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನೇಪಾಳದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿರುವ ಇತರೆ ಭಾರತೀಯ ಪ್ರಜೆಗಳನ್ನು ಪತ್ತೆಹಚ್ಚಲು ಹಾಗೂ ರಕ್ಷಿಸಲು ಭಾರತ ಪ್ರಯತ್ನಗಳನ್ನು ಚುರುಕುಗೊಳಿಸಿದೆ. ಕೊಲಂಬೋದ ಸಿನ್ಹಳಿಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಶ್ರೀಲಂಕಾ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಡ್ರಾನಲ್ಲಿ ಅಂತ್ಯ ಕಂಡಿದೆ. ಆದರೂ 1-0 ಅಂತರದಿಂದ ಭಾರತ ಸರಣಿಯನ್ನು ವಶಪಡಿಸಿಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ 6:00.

ಕೇಳ್ತಾ ಇದ್ರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೇಗಿವೆ? ಬೆಳಿಗ್ಗೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ, ಮನೋಚಿಂತನ ಕಾರ್ಯಕ್ರಮ ಪ್ರಸಾರವಾಗಲಿದೆ 8:45. ಇಂದಿನ ವಿಶೇಷ 9:00, 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳು, 11:02 ಕಲಾಭಾರತಿ, 11:30, 12:05 ಕರೆಗೊಂದು ಹಾಡು, ಮಧ್ಯಾಹ್ನ 1:20 ಸಿನಿ ರಸಪ್ರಶ್ನೆ ಕಾರ್ಯಕ್ರಮ, 2:15 ಸ್ಪಂದನ, 2:40 ಚಿತ್ರತಾನ, ಸಾಯಂಕಾಲ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, 6:02 ವೀರಯೋಧರು ಸರಣಿ ಕಾರ್ಯಕ್ರಮ, 8:02 ಯುವಧ್ವನಿ, 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ. ಇನ್ನು ಈ ದಿನದ ಪ್ರಸಾರ ಕಾರ್ಯ ಮುಗಿಸುವ ಮುನ್ನ ಕವಿ ಸಾಲು.

ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲುಕದೇ ಇದ್ದರೆ ಅಮೃತದ ಸವಿಯಿದೆ ನಾಲಿಗೆಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಕವನದ ಸಾಲುಗಳು ಇವು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಇಲ್ಲಿಗೆ ನಮ್ಮ ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 11:05:30. ಮತ್ತೆ ನಾಳೆ ಬೆಳಿಗ್ಗೆ 5:55 ನಮ್ಮ ಕಾರ್ಯಕ್ರಮಗಳನ್ನು ಕೇಳಬಹುದು. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಶುಭರಾತ್ರಿ. ನೆಮ್ಮದಿಯ ನಿದ್ರೆ ನಿಮ್ಮದಾಗಲಿ. ಜೈ ಹಿಂದ್.